ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ ಕೇಳಿದರೆ ಇಂದು ಮಂಗಳವಾರ 2026 ಇಸ್ವಿಯ ಜುಲೈ ತಿಂಗಳ 21 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಷಾಢ ಮಾಸದ 30 ದಿನ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರ ಮಾಡುವ ನಮಸ್ಕಾರಗಳು. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5 ಗಂಟೆ 58 ನಿಮಿಷ 50 ಸೆಕೆಂಡುಗಳು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಮಧ್ಯಾಹ್ನ ಹಾಗೂ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ. ಬಿಂದಿಗೆ ನವಿಲೆ ಭಗವಾನ್ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ. ಕೊಂಚಾಡಿ ಸೀತಾರಾಮ್ ಭಟ್ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 6:45 ಜನಪದ ಗೀತೆಗಳು ಮುದ್ದು ಕೃಷ್ಣ ಹಾಗೂ ಬಿ ಜಯಶ್ರೀ ಮತ್ತು ಸಂಗಡಿಗರಿಂದ. 7:15 ಪ್ರಗತಿ ಚಕ್ರ. ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ. ಓದಿದವರು ಬಸವರಾಜ್. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 7:45 ಚಿತ್ರಗೀತೆಗಳು. 8:30 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳು. 9:30 ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 10:32 ಹಾಗೂ 11:02 ಮತ್ತು 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ನಡೆಸಿಕೊಡುವವರು ಮಂಡ್ಯದ ಜಾನಪದ ಜನ್ನೆಯರ ತಂಡದವರು. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಪ್ರಕಟಣೆಗಳು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರು ಅವರೊಂದಿಗೆ ಸಂದರ್ಶನ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ. ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ

ನಿಲಯದ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿಯಲ್ಲಿ ಯುವ ಚಿಂತನ, ನೇರ ಫೋನಿನ ಕಾರ್ಯಕ್ರಮ. ವಿಷಯ ಪತ್ರಿಕೆ ಯಾಕೆ ಓದಬೇಕು. 6:10ಕ್ಕೆ ಪ್ರಕಟಣೆಗಳು, 6:15ಕ್ಕೆ ಆರೋಗ್ಯ ಭಾಗ್ಯ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ, ಕೃಷಿರಂಗದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. 7:20ಕ್ಕೆ ಜನಪದ ಸಂಗೀತದಲ್ಲಿ ತುಕ್ಕನಹಟ್ಟಿ ಗ್ರಾಮದ ಸಕ್ರೇವ್ವ ರಾಮಪ್ಪ ಬೆಂದವಾಡ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು. 7:45ಕ್ಕೆ ಚಿತ್ರಗೀತೆಗಳು. 8:30ಕ್ಕೆ ಜನಪದ ಸಂಗೀತದಲ್ಲಿ ಹುಲಿಹೈದರ್ ಗ್ರಾಮದ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ಡಪ್ಪಿನ ಆಟದ ಪದಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ನಾಟಕ ಕವಿ ಸಮಯ. ರಚನೆ ಕೆಟಿ ಗಟ್ಟಿ, ನಿರ್ಮಾಣ ಡಾ ಬಿಎಂ ಶರಭೇಂದ್ರ ಸ್ವಾಮಿ. 10:00ಕ್ಕೆ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ. ನಂತರ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ.

ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮಧ್ಯಾಹ್ನ ಹಾಗೂ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30 ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ವೆಂಡಿಗನವಿಲೆ ಭಗವಾನ್ ಅವರಿಂದ.
1: ಮೊನ್ನೆ ಬೆಳಗ್ಗೆ ತರಕಾರಿ ತರಲು ಮಾರುಕಟ್ಟೆಗೆ ಹೊರಟೆ. ಅಲ್ಲೊಂದು ಕಡೆ ರಸ್ತೆ ಗುಂಡಿ ಬಿದ್ದಿದೆ, ವಿಪರೀತ ವಾಹನಗಳ ಸಂಚಾರದಿಂದ ಹಾಗೆ ಆಗಿರಬಹುದು. ಹೇಳಿ ಕೇಳಿ ಅದು ಸಾರ್ವಜನಿಕ ರಸ್ತೆ, ಎಲ್ಲರೂ ಬಳಸುವ ಮಾರ್ಗ, ಅಂದರೆ ಅದರ ನಿರ್ವಹಣೆಯೂ ಎಲ್ಲರದು. ಅದು ದುರಸ್ತಿ ಕಾಣುವ ತನಕವಾದರೂ ಒಂದಷ್ಟು ಕಾಂಕ್ರೀಟು, ಮಣ್ಣು, ಕಟ್ಟಿಗೆ, ಇಟ್ಟಿಗೆ ತುಂಬಿಸುವುದು ಕಷ್ಟವಾಗಬಾರದಲ್ಲವೇ? ಪ್ರತಿನಿತ್ಯ ಎಲ್ಲರ ಕಣ್ಣೆದುರಿಗೇನೇ ವಾಹನಗಳು, ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನಗಳು ಮುಗ್ಗರಿಸುತ್ತವೆ. ಹಿಂದೆ ಬರುವ ವಾಹನಗಳು ನಿಯಂತ್ರಣ ತಪ್ಪುತ್ತವೆ. ವಿಪರ್ಯಾಸವೆಂದರೆ ಗುಂಡಿಯ ಸಮೀಪದಲ್ಲೇ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಿದ ಗಣ್ಯರೊಬ್ಬರ ಪ್ರತಿಮೆ ಇದೆ. ಪ್ರತಿಮೆಗೆ ಆಗಾಗ ಹಾರಾರ್ಪಣೆಯಾಗುತ್ತದೆ, ಸರಿಯೇ. ಪ್ರಶ್ನೆಯೆಂದರೆ ಪ್ರತಿಮೆಯ ಆರಾಧಕರು ಗುಂಡಿಯನ್ನು ಮುಚ್ಚುವ ಮನಸ್ಸು ಮಾಡಿದ್ದರೆ ನಿಜಕ್ಕೂ ಗಣ್ಯರಿಗೆ ಸಲ್ಲುವ ಗೌರವ ಮತ್ತು ಹೆಚ್ಚುತ್ತಿತ್ತು. ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರು 900 ವರ್ಷಗಳ ಹಿಂದೆಯೇ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂದರು. ಸರಳತೆ ಧೀಮಂತರಲ್ಲಿ ಪುಟಿದೇಳುತ್ತದೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ಬೆಳೆಯುತ್ತಾರೆ. ಮಹರ್ಷಿ ವಾಲ್ಮೀಕಿ ರಾಮಾಯಣ ಕೃತಿಯ ಆರಂಭದಲ್ಲಿ ಇದು ರಾಮನೆಂಬ ಒಬ್ಬ ಮನುಷ್ಯನ ಕಥೆಯಷ್ಟೇ ಎನ್ನುತ್ತಾರೆ. ಶ್ರೀರಾಮನನ್ನು ಯಾರು ದೈವದಂತೆ ಭಾವಿಸುವ ಅಗತ್ಯವಿಲ್ಲ ಎನ್ನುವುದು ಅವರ ಪರೋಕ್ಷ ನುಡಿ. ಮಹಾತ್ಮರೆಲ್ಲರೂ ನೋವುಂಡು ಬೆಳೆದವರೇ ಹೊರತು ಒಮ್ಮೆಗೆ ದೊಡ್ಡವರಾಗಿ ರೂಪುಗೊಂಡವರಲ್ಲ. ಅವರು ತಮ್ಮ ಬದುಕಿನಲ್ಲಿ ಎದುರಿಸಿದ ಸಂಕಷ್ಟಗಳು, ಸವಾಲುಗಳು, ತೋರಿದ ಧೈರ್ಯ, ಸಂಪನ್ನತೆ ನಮಗೆ ದಾರಿದೀವಿಗೆ ಆಗಬೇಕಲ್ಲವೇ? ನನ್ನನ್ನು ಗಾಂಧೀಜಿ ಎನ್ನಿ, ಬಾಪೂಜಿ ಎನ್ನಿ, ಆದರೆ ಮಹಾತ್ಮ ಎಂದು ಕರೆಯಬೇಡಿ ಎನ್ನುತ್ತಿದ್ದರು ಗಾಂಧೀಜಿಯವರು. ತಮ್ಮ ಪಾದಗಳನ್ನು ಮುಟ್ಟಲು, ತೊಳೆಯಲು ಅಭಿಮಾನಿಗಳಿಗೆ ಎಂದೂ ಅವರು ಆಸ್ಪದ ಕೊಟ್ಟವರಲ್ಲ. ತಮ್ಮನ್ನು ಯಾರೇ ಆಗಲಿ ವೈಭವೀಕರಿಸುವುದನ್ನು ಗಾಂಧೀಜಿ ಇಷ್ಟಪಡಲಿಲ್ಲ. ನನ್ನ ಸುತ್ತ ಕೆಲಸವಿಲ್ಲದೆ ನಿಲ್ಲಬೇಡಿ, ಇಲ್ಲಿಂದ ಹೋಗಿ ಬನ್ನಿ ಎಂದು ಅವರು ನಿಷ್ಠುರವಾಗಿಯೇ ಸೂಚಿಸುತ್ತಿದ್ದರು. ಸೇವಾಶ್ರಮದಲ್ಲಿ ಅವರು ಮೊದಲಿಗೆ ತಾವೇ ಅಲ್ಲಿನ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ಮಾದರಿಯಾದರು. ಇತಿಹಾಸದಾದ್ಯಂತ ದೇವಂತರೆಲ್ಲರೂ ಕಾಯಕಕ್ಕೆ ಅಗ್ರ ಆದ್ಯತೆ ನೀಡಿದವರೇ. ಕಾಯಕವೇ ಕೈಲಾಸ. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರ್ ದೇವರನ್ನು ಕಲ್ಲು ಒಡೆಯುವ ಶ್ರಮಿಕ, ಉಳುವ ರೈತನಲ್ಲಿ ಕಾಣಿ ಎಂದರು. ನಿನಗೆ ಪರರು ಏನು ಮಾಡಬಾರದೆಂದು ನೀನು ಇಷ್ಟಪಡುತ್ತೀಯೋ ಅದನ್ನು ನೀನು ಪರರಿಗೆ ಮಾಡಬೇಡ. ಇದೇ ನಮ್ಮ ಪಾಲಿಗೆ ಧರ್ಮವಾದರೆ ಅದೆಷ್ಟು ಸೊಗಸು. ಭಾರತದ ಗವರ್ನರ್ ಜನರಲ್ ಆಗಿದ್ದ ಶ್ರೀ ಚಕ್ರವರ್ತಿ ರಾಜಾಜಿಯವರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರು. ಸ್ವಾವಲಂಬಿಯಾದ ಅವರು ಒಮ್ಮೆ ತಮ್ಮ ಬೂಟುಗಳಿಗೆ ಪಾಲಿಶು ಹಾಕಿಕೊಳ್ಳುತ್ತಿದ್ದರು. ಅವರ ಆಪ್ತರೊಬ್ಬರು ಇದನ್ನು ಗಮನಿಸಿ, ಇದೇನು ಸರ್, ನಿಮ್ಮ ಬೂಟುಗಳಿಗೆ ನೀವೇ ಪಾಲಿಶು ಹಾಕುವುದೇ ಎಂದು ಕೇಳಿದರು. ತಟ್ಟೆನ ರಾಜಾಜಿ, ಹೌದು, ನೀವು ಯಾರ ಬೂಟಿಗೆ ಪಾಲಿಶು ಹಾಕುತ್ತೀರಿ ಎಂದರಂತೆ. ಅಂತೆಯೇ ಮನೆಯ ಅಟ್ಟವನ್ನು ಶುಚಿಗೊಳಿಸಲು ಸ್ವತಃ ರಾಜಾಜಿಯವರೇ ಏಣಿಯಿಂದ ಅಟ್ಟ ಏರುತ್ತಿದ್ದರು. ಯಾರನ್ನಾದರೂ ಹತ್ತಿಸಿದರೆ ಅವರು ಜಾರಿ ಬೀಳುವ ಸಂಭವವಲ್ಲ ಅನ್ನುವುದು ಅವರ ತರ್ಕವಾಗಿತ್ತು. ಓಡೌಸ್ ಪ್ರಸಿದ್ಧ ಆಂಗ್ಲ ಪ್ರಬಂಧಕಾರ. ಒಮ್ಮೆ ಅವರು ಗ್ರಂಥಾಲಯದ ಮಹಡಿ ಏರುತ್ತಿದ್ದರು. ಒಬ್ಬ ವ್ಯಕ್ತಿ ಅತ್ತ ಕಡೆಯಿಂದ ಮೆಟ್ಟಲು ಇಳಿಯುತ್ತಿದ್ದರು. ಜಾಗ ಇಕ್ಕಟ್ಟು ಬೇರೆ, ಅದೇಕೆ ಹಾಗೆ ಓಡೌಸ್ರನ್ನು ರೇಗಿಸಬೇಕಿತ್ತೋ ಕಾಣೆ. ಹಾದಿ ಬಿಡುವುದಿಲ್ಲ ಎನ್ನುವುದೇ? ಓಡೌಸ್ ಕೊಂಚವೂ ವಿಚಲಿತರಾಗದೆ ಮೆಲುಧ್ವನಿಯಲ್ಲಿ, ನಾನು ಹಾಗಲ್ಲ, ಹಾದಿ ಬಿಡುತ್ತೇನೆ ಎಂದರಂತೆ. ಶ್ರೇಷ್ಠತಮ ಎಂದರೆ ಹಾಗೆಯೇ, ನೇರ, ಸರಳ, ಸತ್ಯದ ನಡೆ. ಪ್ರಾಧ್ಯಾಪಕರು ತಡವಾಗಿ ತರಗತಿಗೆ ಬರುವ ವಿದ್ಯಾರ್ಥಿಗಳನ್ನು ಹಂಗಿಸುವ ಬದಲು, ಸ್ವಾಗತ, ಬನ್ನಿ, ಆದರೆ ಮುಂದಿನ ಪೀರಿಯಡ್ಗೆ ಬೇಗ ಬಂದಿರಲ್ಲ ಎನ್ನುವುದು ಪರಿಣಾಮಕಾರಿ. ಏಕಕಾಲಕ್ಕೆ ನೀತಿ, ನಗೆ ಎರಡರ ಬೋಧನೆಯೂ ಆಯಿತು. ಗಂಭೀರ ಹಾಸ್ಯ ಪ್ರವೃತ್ತಿ ಧೀಮಂತಿಕೆಯ ಭಾಗವಾದರೆ ವ್ಯಕ್ತಿತ್ವಕ್ಕೆ ಕಳಶವಿಟ್ಟಂತೆ.
0: ಇದುವರೆಗೆ ಬೆಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಕೇಳಿ ದೇಶಭಕ್ತಿ ಗೀತೆ, ಕೊಂಚಾಡಿ ಸೀತಾರಾಮ್ ಭಟ್ ಅವರ ರಚನೆ, ವೃಂದಗಾನದಲ್ಲಿ.

ಮಹಾತ್ಮ ಗಾಂಧೀಜಿಯವರು ಹೀಗೆ ಹೇಳುತ್ತಾರೆ, ಕೆಲಸವಿಲ್ಲದೆ ಸೋಮಾರಿಯಾಗಿ ಕ್ಷಣ ಕಳೆದರೂ ಅದು ಕಳ್ಳತನ ಮಾಡಿದಂತೆ.

0: ಮನಸ್ಸು ಎಲ್ಲಕ್ಕೂ ಮೂಲ, ಅದನ್ನು ಸರಿಪಡಿಸಿಕೊಳ್ಳದ ಹೊರತು ಇನ್ನಾವುದು ಸರಿಯಾಗದು. ಇದು ಡಿವಿ ಗುಂಡಪ್ಪನವರ ಮಾತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ರೈತರಿಗೆ ಸಲಹೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31 ತಾರೀಖು ಕೊನೆಯ ದಿನ.
0: ಈಗ ಕೇಳಿ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ.
2: ಅಪೌಷ್ಟಿಕತೆಯು ಅನೇಕ ರೋಗಗಳಿಗೆ ಮೂಲವಾಗಿದೆ. ಕೆಲವೊಮ್ಮೆ ಮಾರಕವಾಗಿಯೂ ಕೂಡ ಇದು ಪರಿಣಮಿಸುತ್ತದೆ. ಅಪೌಷ್ಟಿಕತೆಯು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಆಹಾರ ಸೇವನೆಯಿಂದ ಬರುವ ಅಸಮತೋಲಿತ ಸ್ಥಿತಿ ಅಂತ ಹೇಳಿ ನಾವು ಕರೀಬಹುದು. ಸರಿಯಾದ ಪ್ರಮಾಣದಲ್ಲಿ ವಯಸ್ಸಿಗೆ ಸರಿಯಾದ ಪೋಷಕಾಂಶಗಳು ಸಿಗದೆ ಹೋದರೆ ಅಪೌಷ್ಟಿಕತೆಯಿಂದ ಮಕ್ಕಳು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತ ಕಾಣಬಹುದು. ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳಾದಂತಹ ಗೋಧಿ ಮತ್ತು ಅಕ್ಕಿಗಿಂತ 2 ಸಸಾರಜನಕವನ್ನು ಹೊಂದಿದ್ದು, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಜನತೆಗೆ ಪ್ರೋಟೀನ್ ಒದಗಿಸುವಂತಹ ಪ್ರಮುಖ ಆಗರ ಯಾವುದು ಅಂತಂದರೆ ಈ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಲೆಗುಮ್ ಕುಟುಂಬಕ್ಕೆ ಸೇರಿದಂತಹ ಒಂದು ಬೇಳೆಕಾಳಾಗಿದ್ದು, ಬೀನ್ಸ್, ತೊಗರೆ, ಕಡಲೆ, ಅವರೆ, ಕೇಸರಿ ಬೇಳೆ, ಬಟಾಣಿ, ಇತರೆ ಕಾಳುಗಳನ್ನು ಇದು ಒಳಗೊಂಡಿದೆ. ಜಗತ್ತಿನ ಅನೇಕ ನಾಗರಿಕತೆಗಳು ದ್ವಿದಳ ಧಾನ್ಯಗಳ ಒಕ್ಕಣೆಯನ್ನು ಮಾಡುತ್ತಿದೆ ಎಂದು ತಿಳಿದು ಬಂದಿದ್ದು, ಇವುಗಳ ಉತ್ಪಾದನೆ ಅಂದಾಜು 10,000 ವರ್ಷಗಳಷ್ಟು ಹಳೆಯದೆಂದು ನಾವು ಊಹಿಸಬಹುದು. ಬೇಳೆಕಾಳುಗಳು ಪ್ರೋಟೀನ್, ನಾರು, ವಿವಿಧ ಜೀವಸತ್ವ ಮತ್ತು ಖನಿಜ ಲವಣಗಳನ್ನು ಹೊಂದಿದೆ. ಬೇಳೆಕಾಳು ಆಹಾರಕ್ಕಲ್ಲದೆ ಮಸಾಲೆ ಪದಾರ್ಥಗಳಿಗಾಗಿ, ಹಾಲಿನ ಉತ್ಪನ್ನಕ್ಕಾಗಿ, ಗಿಣ್ಣು ಮತ್ತು ಕುರುಕುಲು ತಿಂಡಿಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಹೆಲ್ತಿ ಕ್ರಾಪ್ ಎಂತಲೂ ಕೂಡ ಇದನ್ನು ಕರೀಬಹುದು. ಇವುಗಳ ಪೌಷ್ಟಿಕ ಮೌಲ್ಯದಿಂದಲೇ ಜಗತ್ತಿನ ಆಹಾರ ಭದ್ರತೆ ಒದಗಿಸುವ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ಕೊಡಲಾಗ್ತಾ ಇದೆ. ದ್ವಿದಳ ಧಾನ್ಯಗಳು ಅನೇಕ ಉಪಯೋಗಗಳನ್ನು ಹೊಂದಿವೆ. ಈಗಾಗಲೇ ತಿಳಿಸಿದಂತೆ ಆಹಾರಕ್ಕಷ್ಟೇ ಅಲ್ಲದೆ ಜಾನುವಾರುಗಳಿಗೆ ಮೇವು, ಹಸಿರೆಲೆ ಗೊಬ್ಬರ, ಸೈಲೇಜ್ ತಯಾರಿಕೆಯಲ್ಲೂ ಕೂಡ ಈ ದ್ವಿದಳ ಧಾನ್ಯಗಳ ಬೆಳೆಯನ್ನು ಉಪಯೋಗಿಸಲಾಗ್ತದೆ.

0: ಸೋಯಾಬೀನ್ ಮತ್ತು ಶೇಂಗಾ ಬೀಜಗಳನ್ನು ಖಾದ್ಯ ತೈಲದ ಉತ್ಪಾದನೆಗಾಗಿ ಹೇರಳವಾಗಿ ಬಳಸಲಾಗ್ತಾ ಇದೆ. ಈ ಖಾದ್ಯ ತೈಲವು ಹೃದಯ ತೊಂದರೆಗೆ ಕಾರಣವಾದಂತಹ ಕೊಲೆಸ್ಟ್ರಾಲ್ ಮುಕ್ತವಾಗಿದ್ದು ಜನರ ಶಕ್ತಿಯನ್ನು ಕೊಡುವಂತಹ ಆಹಾರದ ಮೂಲವಾಗಿದೆ. ದ್ವಿದಳ ಧಾನ್ಯಗಳು ದೇಶದ ಆಹಾರ ಭದ್ರತೆಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುತ್ತಿದ್ದಾವೆ. ಇವುಗಳು ಸಸಾರಜನಕದ ಆಗರವಾಗಿದ್ದು ವ್ಯಕ್ತಿಯ ದೇಶದ ಜಗತ್ತಿನ ಪೌಷ್ಟಿಕ ಮಟ್ಟವನ್ನು ಹೆಚ್ಚಿಸಿ ಹಸಿವು ಎಂಬ ಭೂತವನ್ನು ಓಡಿಸಿ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಲ್ಲದೆ ಜೀವನ ಶೈಲಿ ರೋಗಗಳಾದಂತಹ ಮಧುಮೇಹ ಮತ್ತು ಬೊಜ್ಜನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿ ಈ ದ್ವಿದಳ ಧಾನ್ಯಗಳಿಗಿದೆ. ಜನಸಂಖ್ಯೆಯ ಹೆಚ್ಚಳದಿಂದ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಬೆಳೆಯ ಉತ್ಪಾದನೆ ಸಾಧ್ಯವಾಗುತ್ತಿಲ್ಲವಾದುದರಿಂದ ಜನರು ನ್ಯೂನ ಪೋಷಣೆ ಅಂತಂದರೆ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಜಗತ್ತಿನ ಅಂದಾಜು 800 ಮಿಲಿಯನ್ ಜನರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಎಂಬಂತಹ ಒಂದು ವರದಿ ಇದೆ. ಇದರಿಂದ ಹೊರಬರುವ ಸರಳ ಮಾರ್ಗ ಏನು ಅಂತಂದರೆ ಆಹಾರದಲ್ಲಿ ದ್ವಿದಳ ಧಾನ್ಯಗಳ ಮೂಲಕ ಸಸಾರಜನಕದ ಪ್ರಮಾಣವನ್ನು ಹೆಚ್ಚಿಸುವುದು. ವಿಶ್ವಸಂಸ್ಥೆ ಪ್ರಕಾರ 2016ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಬೇಳೆಕಾಳು ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈ ಮೂಲಕ ಬೇಳೆಕಾಳುಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮೂಲಕ ನಮ್ಮ ದೈನಂದಿನ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚಿಸಿ ನ್ಯೂನ್ಯ ಪೋಷಣೆಯನ್ನು ಹೋಗಲಾಡಿಸುವ ಗುರಿಯನ್ನು ಹಾಕಿಕೊಂಡಿದೆ. ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಜಗತ್ತಿನಾದ್ಯಂತ ಉಪಯೋಗಿಸಲ್ಪಡ್ತಿದೆ. ಪ್ರಾಣಿಜನ್ಯ ಪ್ರೋಟೀನು ಕಡಿಮೆ ಸಿಗುವ ಪ್ರದೇಶಗಳಲ್ಲಿ, ಉದಾಹರಣೆಗೆ ದಕ್ಷಿಣ ಪೂರ್ವ ಏಷ್ಯಾ ಹಾಗೂ ಆಫ್ರಿಕಾ, ದ್ವಿದಳ ಧಾನ್ಯಗಳ ಪ್ರೋಟೀನ್ಗಳನ್ನು ಒದಗಿಸುವ ಅತಿ ಮುಖ್ಯ ಮೂಲವಾಗಿದೆ. ಈ ದೇಶಗಳಲ್ಲಿ ಮಕ್ಕಳು ಹಾಗೂ ವಯಸ್ಕರಿಗೆ ಬೇಕಾದಂತಹ ಸಸಾರಜನಕದ ಪ್ರತಿಶತ 20%ರಷ್ಟು ದ್ವಿದಳ ಧಾನ್ಯದಿಂದಲೇ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಶಿಶುಗಳ ಮತ್ತು ಮಕ್ಕಳ ಪ್ರೋಟೀನ್ ಅವಶ್ಯಕತೆಗಳನ್ನು ಇವು ನೀಗಿಸುತ್ತದೆ. ಆದುದರಿಂದಲೇ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸಹ ನಾಗರಿಕರ ಆಹಾರ ಪೂರೈಕೆ ಮತ್ತು ಶಾಲಾ ಬಿಸಿಯೂಟ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳು ಪ್ರಮುಖ ಪಾಲನ್ನು ಹೊಂದಿದ್ದಾವೆ. ಆದುದರಿಂದ ಎಲ್ಲ ವಯೋಮಾನದವರಿಗೂ ಕೂಡ ಈ ದ್ವಿದಳ ಧಾನ್ಯಗಳ ಆಹಾರ ಸೂಕ್ತ ಅಂತಲೇ ಹೇಳಬಹುದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ವಿಜ್ಞಾನಿಗಳು ಹೆಚ್ಚೆಚ್ಚಿನ ಒಂದು ತಳಿಯನ್ನು ಕೂಡ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೂಡ ತಿಳಿಸ್ತಿದ್ದಾರೆ. ಸರ್ಕಾರವು ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಈ ದ್ವಿದಳ ಧಾನ್ಯಗಳಿಗೆ ನೀಡುತ್ತಿದ್ದಾರೆ. ಆದ್ದರಿಂದ ದ್ವಿದಳ ಧಾನ್ಯಗಳು ಎಲ್ಲ ವಯಸ್ಕರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ನ್ಯೂನ ಪೋಷಣೆಯುಕ್ತವಂತಹ ಒಂದು ಜನರಿಗೆ ನೀಡೋದರಿಂದ ಆಹಾರದಲ್ಲಿ ಸುಧಾರಣೆಯನ್ನು ಮಾಡ್ಕೋಬಹುದು.
1: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆಯನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:45. ಜನಪದ ಗೀತೆಗಳ ಕಾರ್ಯಕ್ರಮ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: Mysore sandal.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕೇಳಿ ಮುದ್ದು ಕೃಷ್ಣ ಮತ್ತು ಬಿ ಜಯಶ್ರೀ ಅವರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು.

ಇದುವರೆಗೆ ಜನಪದ ಗೀತೆಗಳಲ್ಲಿ ಮುದ್ದುಕೃಷ್ಣ ಮತ್ತು ಬಿ ಜಯಶ್ರೀ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳಿದರೆ ಈ ಬೆಳಗ್ಗೆ 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬಹುದು. ಸಂದೇಶ ಕಳುಹಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ 0853222335 ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 0853222335 ಈ ಸಂಖ್ಯೆಗೆ ಸಂದೇಶ ಕಳಿಸಿ ನಿಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಿ. ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:02 ಆಗುತ್ತಲಿದ್ದು 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರ

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಈ ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವರು ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.
1: ನೀವೆಲ್ಲ 18 ವಯಸ್ಸು ಆದವರು ಯಾರ್ಯಾರಿದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯೊಳಗೆ ತಾವೆಲ್ಲರ ಫಾರ್ಮ್ ಸಿಕ್ಷನ್ ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲಿ ಕೋರ್ತೀನಿ. ಮತ್ತೆ ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ ಸಿಕ್ಷನ್ ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವ್ರಿಗೆ ಎಸ್ ಎಆರ್ ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವ್ರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
0: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶ

0: ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು. ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು ನಡೆಯುತ್ತಿದ್ದು, ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26 ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು, ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು, ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020ರ ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1ರ ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು, ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕಲ್ ಹೇಳಿದ್ದಾರೆ.
4: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 ಲ್ಯಾಕ್ಸ್ ರೂಪೀಸ್ ದುಡ್ಡು ಕಳಿಸಿದ್ದಾರೆ. ಮತ್ತೆ ಒಂದು 40 ಲ್ಯಾಕ್ಸ್ ಒಂದು ಕಳಿಸಿದ್ದಾರೆ. ಆ 20 ಲ್ಯಾಕ್ಸ್ ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗ್ ಕಂಟ್ರೋಲ್ ಮಾಡೋ ಸಲುವಾಗಿ 40 ಲ್ಯಾಕ್ಸ್ ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 ಮಿಷಿನ್ ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 ಲ್ಯಾಕ್ಸ್ ಜನ ಇದೆ. ಅದರಲ್ಲಿ ನಮ್ಮ ಇರತಕ್ಕಂತ ನೀರು ಕುಡಿದು ಖಾಲಿಯಾದಂತ ಈ ಪೆಟ್ ಬಾಟ್ಲ್ ಬಿಸ್ಲರಿ 2 ಬಾಟ್ಲ್ ಹಾಕಿದ್ರೆ ಯು ವಿಲ್ ಗೆಟ್ ದ 1 ರುಪಿ ಕಾಯಿನ್ ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ. ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತಹ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 ರುಪೀಸ್ ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಹ ಕೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಸಹ ಕೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟ್ಲ್ ಗಳಿಂದ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ.

0: ಇದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟಲ್ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ಅಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 ರೂಪಾಯಿ ಕಾಯಿನ್ ಬರ್ತದೆ, 2 ಪೆಟ್ ಬಾಟಲ್ ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
1: ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ ಸಿಎಸ್ಆರ್ ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ್ರ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30ಕ್ಕೆ ಧಾರವಾಡದ ಹೊಸ ಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀ ದೇವಿ ರಾಜ್ಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಬಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
4: ತಾಯಿಯ ಹೆಸರಲ್ಲಿ ಒಂದು ವೃಕ್ಷ ಕಾರ್ಯಕ್ರಮ. ಹೆಚ್ಚು ಗಿಡಗಳನ್ನು ಹಚ್ಚುವುದರ ಮೂಲಕ ಇತರೆ ಬಡಾವಣೆ ಜನರಿಗೆ ಮಾದರಿಯಾಗಲಿ ರಾಜೇಶ್ ನಾಯಕ. ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿ ಬರುವ ಮಾರುತಿ ಟೌನ್ಶಿಪ್ ಬಡಾವಣೆಯ ಶ್ರೀ ಅಭಯಹಸ್ತ ಮಾರುತಿ ದೇವಸ್ಥಾನದ ಆವರಣದಲ್ಲಿ ತಾಯಿಯ ಹೆಸರಲ್ಲಿ ಒಂದು ವೃಕ್ಷ ಕಾರ್ಯಕ್ರಮಕ್ಕೆ ಅರಣ್ಯ ಇಲಾಖೆಯಿಂದ ನಿನ್ನೆ ಅಂದರೆ ಸೋಮವಾರದಂದು ನಡೆಸಲಾಯಿತು. ಶ್ರೀ ಅಭಯಹಸ್ತ ಮಾರುತಿ ದೇವಸ್ಥಾನ ಟ್ರಸ್ಟ್ ಮತ್ತು ಅರಣ್ಯ ಇಲಾಖೆಯ ಸಂಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆವರಣದಲ್ಲಿ ಬಡಾವಣೆಯ ಜನರಿಂದ ವಿವಿಧ ತಳಿಗಳ ಸಸ್ಯಗಳನ್ನು ನೆಡಲಾಯಿತು. ಈ ವೇಳೆ ಅರಣ್ಯ ಇಲಾಖೆಯ ಅಧಿಕಾರಿ ರಾಜೇಶ್ ನಾಯಕ ಅವರು ಮಾತನಾಡಿ, ಮುಂಗಾರು ಆರಂಭವಾಗಿ 1.5 ತಿಂಗಳಾದರೂ ಸಹ ಮಳೆ ಬಾರದೇ ಇರುವುದರಿಂದ ಯಾವುದೇ ಗಿಡಗಳನ್ನು ಹಚ್ಚಿಲ್ಲ. ಈಗ ಮಳೆ ಬಂದಿರುವುದರಿಂದ ಪ್ರಥಮವಾಗಿ ತಮ್ಮ ಬಡಾವಣೆಯಿಂದಲೇ ಗಿಡಗಳನ್ನು ನೆಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಡಾವಣೆಯ ಜನರು ಉತ್ಸಾಹದಿಂದ ಭಾಗವಹಿಸಿರುವುದು ಸಂತೋಷದಾಯಕವಾಗಿದೆ. ತಾಯಿಯ ಹೆಸರಲ್ಲಿ ಒಂದು ವೃಕ್ಷ ಕಾರ್ಯಕ್ರಮವು ಇನ್ನೊಂದು ಬಡಾವಣೆಯ ಜನರಿಗೆ ಮಾದರಿಯಾಗುವಂತೆ ಗಿಡಗಳನ್ನು ಸಂರಕ್ಷಣೆ ಮಾಡಿ ಪೋಷಿಸಬೇಕು ಎಂದು ಕರೆ ನೀಡಿದರು. ಟ್ರಸ್ಟ್ ಉಪಾಧ್ಯಕ್ಷರಾದ ವೆಂಕಟೇಶ್ ಮಾತನಾಡಿ, ಪ್ರತಿಯೊಬ್ಬರೂ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಗಿಡಗಳನ್ನು ನೆಡುವುದರ ಮೂಲಕ ಮುಂದಿನ ಪೀಳಿಗೆಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು. ಶ್ರೀ ಅಭಯಹಸ್ತ ಮಾರುತಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ, ಯಲ್ಲಪ್ಪ, ಮೌನೇಶ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಅಭಯಹಸ್ತ ಮಾರುತಿ ದೇವಸ್ಥಾನ ಟ್ರಸ್ಟ್ ಗೌರವಾಧ್ಯಕ್ಷ ಕಟ್ಟ ನರಸಯ್ಯ, ಅಧ್ಯಕ್ಷ ಬೂದಪ್ಪ, ಉಪಾಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ದೇವೇಂದ್ರಪ್ಪ ಹಾಗೂ ಬಡಾವಣೆಯ ಮಹಿಳೆಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿವಿಧ ಕಾರ್ಯಕ್ರಮಗಳಿಗೆ ಅರ್ಜಿ ಆಹ್ವಾನ. ರಾಯಚೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 2026ನೇ ಸಾಲಿನ ಕ್ರಿಯಾ ಯೋಜನೆಯಂತೆ ಸಾಂಸ್ಕೃತಿಕ ಸೌರಭ, ಯುವ ಸೌರಭ ಮತ್ತು ಚಿಗುರು ಕಾರ್ಯಕ್ರಮಗಳನ್ನು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸುತ್ತಿರುವ ಹಿನ್ನೆಲೆಯಲ್ಲಿ ಆಸಕ್ತರಿಂದ ಅರ್ಜಿ ಆಹ್ವಾನ.

0: ಕಲ್ಪಿಸಲಾಗಿದೆ. ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ರಾಯಚೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 2026-27 ಸಾಲಿನಲ್ಲಿ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಏರ್ಪಡಿಸಲಾಗುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಆಕಾಶವಾಣಿಯ ಎ ಹೈ, ಬಿ ಹೈ, ಎ ಗ್ರೇಡ್ ಕಲಾವಿದರು ಹಾಗೂ ಸರ್ಕಾರದಿಂದ ಕೊಡಮಾಡುವ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾಗಿರಬೇಕು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಲಾವಿದರು ಶಾಸ್ತ್ರೀಯ ಸಂಗೀತ, ಕರ್ನಾಟಕ, ಹಿಂದೂಸ್ತಾನಿ, ಗಾಯನ ವಾದ್ಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ, ಜನಪದ ಗೀತೆಗಳು, ಸಮೂಹ ನೃತ್ಯ, ನೃತ್ಯ ರೂಪಕ, ಜನಪದ ಮೂಡಲಪಾಯ, ಬಯಲಾಟ, ಗೊಂಬೆ ಮೇಳ ಮಾಡುವ ಕಲಾವಿದರು ಸ್ವವಿವರ ಹಾಗೂ ತಂಡದ ವಿವರಗಳನ್ನು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರದೊಂದಿಗೆ ಜುಲೈ 26 ಒಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯಾದಗಿರಿ ಜಿಲ್ಲೆಗೆ ತಮ್ಮ ಸ್ವವಿವರವನ್ನು ನೀಡಬಹುದಾಗಿದೆ. ಯುವ ಸೌರಭ ಕಾರ್ಯಕ್ರಮ 2026-27 ಸಾಲಿನಲ್ಲಿ ಯುವ ಸೌರಭ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಏರ್ಪಡಿಸಲಾಗುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಸುಗಮ ಸಂಗೀತ, ವಚನ ಸಂಗೀತ, ಜನಪದ ಗೀತೆಗಳು, ಸಮೂಹ ನೃತ್ಯ, ನೃತ್ಯ ರೂಪಕ, ಜನಪದ ಪ್ರದರ್ಶನ ಕಲಾತಂಡ, ನಾಟಕ, ಯಕ್ಷಗಾನ, ಮೂಡಲಪಾಯ, ಬಯಲಾಟ, ಗೊಂಬೆ ಮೇಳ ಮಾಡುವ ಕಲಾವಿದರು ಸ್ವವಿವರ ಹಾಗೂ ತಂಡದ ವಿವರಗಳನ್ನು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರದೊಂದಿಗೆ 15-30 ವಯೋಮಾನದ ಪ್ರತಿಭಾವಂತ ಯುವ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದ್ದು, ವಯಸ್ಸಿನ ದೃಢೀಕರಣದೊಂದಿಗೆ ಜುಲೈ 26 ಒಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯಾದಗಿರಿ ಜಿಲ್ಲೆಗೆ ತಮ್ಮ ಸ್ವವಿವರವನ್ನು ನೀಡಬಹುದಾಗಿದೆ. ಇನ್ನು ಚಿಗುರು ಕಾರ್ಯಕ್ರಮ 2026-27 ಸಾಲಿನಲ್ಲಿ ಚಿಗುರು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಏರ್ಪಡಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಶಾಸ್ತ್ರೀಯ ಸಂಗೀತ, ಕರ್ನಾಟಕ, ಹಿಂದೂಸ್ತಾನಿ, ಗಾಯನ ವಾದ್ಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ, ಜನಪದ ಗೀತೆಗಳು, ಸಮೂಹ ನೃತ್ಯ, ನೃತ್ಯ ರೂಪಕ, ನಾಟಕ, ಯಕ್ಷಗಾನ, ಮೂಡಲಪಾಯ, ಬಯಲಾಟ, ಗೊಂಬೆ ಮೇಳ ಹಾಗೂ ಏಕಪಾತ್ರಾಭಿನಯ ಮಾಡುವ ಕಲಾವಿದರು 8-14 ವಯೋಮಾನದ ಪ್ರತಿಭಾವಂತ ಮಕ್ಕಳು ಭಾಗವಹಿಸಬಹುದಾಗಿದ್ದು, ವಯಸ್ಸಿನ ದೃಢೀಕರಣ ಪತ್ರ ಹಾಗೂ ಪ್ರದರ್ಶಿಸಲಿರುವ ಕಲೆಯ ವಿವರವನ್ನು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರದೊಂದಿಗೆ ಶಾಲಾ ಮುಖ್ಯಸ್ಥರಿಂದ ದೃಢೀಕರಿಸಿ ಜುಲೈ 26 ಒಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯಾದಗಿರಿ ಜಿಲ್ಲೆಗೆ ತಮ್ಮ ಸ್ವವಿವರವನ್ನು ಸಲ್ಲಿಸಬಹುದಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಿಂದ ಜುಲೈ 23 ನೇರ ಸಂದರ್ಶನ. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಜುಲೈ 23 ಬೆಳಗ್ಗೆ 10 ಮಧ್ಯಾಹ್ನ 1 ನೇರ ಸಂದರ್ಶನ ಆಯೋಜಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವಯೋಮಾನದವರು ಈ ಮೇಳದಲ್ಲಿ ಭಾಗಿಯಾಗಬಹುದಾಗಿದೆ. ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು ಮತ್ತು ತಮ್ಮ ಬಯೋಡಾಟಾ, ಆಧಾರ್ ಕಾರ್ಡ್ ಪ್ರತಿ, ಭಾವಚಿತ್ರಗಳನ್ನು ಲಗತ್ತಿಸಬೇಕು. ನೇರ ಸಂದರ್ಶನದಲ್ಲಿ ಭಾಗವಹಿಸಲು ಯಾವುದೇ ಶುಲ್ಕವಿರುವುದಿಲ್ಲ, ಬದಲಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ, ಬಾಲಾಜಿ ಕಾಂಪ್ಲೆಕ್ಸ್, ನೆಲಮಹಡಿ, ಗುಡ್ಶೆಡ್ ರಸ್ತೆ, ಸ್ಟೇಷನ್ ಏರಿಯಾ, ರಾಯಚೂರು ಇಲ್ಲಿ ಅಥವಾ ದೂರವಾಣಿ ಸಂಖ್ಯೆ 0853223168, ಮೊಬೈಲ್ ಸಂಖ್ಯೆ 9008211750, ಮತ್ತೊಂದು ಮೊಬೈಲ್ ಸಂಖ್ಯೆ 8197930236 ಈ ಮೊಬೈಲ್ ಸಂಖ್ಯೆಗಳಿಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನ. ರಾಜ್ಯ ಸರ್ಕಾರದ ನಡುವಳಿಯಂತೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ 2026 ಮುಂಗಾರು ಹಂಗಾಮಿನಲ್ಲಿ ರಾಯಚೂರು ಜಿಲ್ಲೆಯ ಅಧಿಸೂಚಿತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನೀರಾವರಿ, ಹಸಿಮೆಣಸಿನಕಾಯಿ, ದಾಳಿಂಬೆ ಹಾಗೂ ಮಾವು ಬೆಳೆಗಾರರಿಗೆ ವಿಮಾ ಕಂತು ಕಟ್ಟಲು ಜುಲೈ 31ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಹಸಿಮೆಣಸಿನಕಾಯಿ ನೀರಾವರಿ ಬೆಳೆಗೆ ಪ್ರತಿ ಹೆಕ್ಟೇರ್ ವಿಮಾ ಮೊತ್ತ 71,000 ರೂಪಾಯಿಗಳಿದ್ದು ವಿಮಾ ಕಂತಿನ ಮೊತ್ತ 3,550 ರೂಪಾಯಿಗಳಿರುತ್ತದೆ. ದಾಳಿಂಬೆ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ 1,27,000 ರೂಪಾಯಿಗಳಾಗಿದ್ದು ವಿಮಾ ಕಂತಿನ ಮೊತ್ತ 6,350 ರೂಪಾಯಿಗಳಾಗಿರುತ್ತದೆ. ಮತ್ತು ಮಾವು ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ 80,000 ರೂಪಾಯಿಗಳಾಗಿದ್ದು ವಿಮಾ ಕಂತಿನ ಮೊತ್ತ 4,000 ರೂಪಾಯಿಗಳಾಗಿರುತ್ತವೆ. ಬೆಳೆ ಸಾಲ ಪಡೆದಿರುವ ಮತ್ತು ಪಡೆಯದ ರೈತರು ವಿಮೆ ಕಂತು ಕಟ್ಟಲು ಹತ್ತಿರದ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಅಥವಾ ಹತ್ತಿರದ ಕಂಪ್ಯೂಟರ್ ಸೇವಾ ಕೇಂದ್ರಗಳಲ್ಲಿ ನಿಗದಿತ ಅರ್ಜಿಗಳೊಂದಿಗೆ ಭೂ ದಾಖಲೆಗಳಾದ ಪಹಣಿ, ಬ್ಯಾಂಕ್ ಪಾಸ್ ಪುಸ್ತಕ, ಆಧಾರ್ ಕಾರ್ಡ್ ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ಸಂಪರ್ಕಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕು ತೋಟಗಾರಿಕೆ ಇಲಾಖೆ ಅಥವಾ ಸಮೀಪದ ರೈತ ಸಂಪರ್ಕ ಕೇಂದ್ರ ಹಾಗೂ ಸಮೀಪದ ಯಾವುದೇ ಬ್ಯಾಂಕುಗಳು, ಸಿಎಸ್ಸಿ ಕೇಂದ್ರಗಳಿಗೆ ಅಥವಾ ಗ್ರಾಮ 1 ಕೇಂದ್ರಗಳಿಗೆ ಭೇಟಿ ನೀಡಿ ಯೋಜನೆಯಡಿ ಆಯ್ಕೆಯಾಗಿರುವ ಗ್ರಾಮ ಪಂಚಾಯತ್ ಮತ್ತು ಬೆಳೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ವಿಮೆಗಾಗಿ ಅರ್ಜಿ ಸಲ್ಲಿಸುವಂತೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜುಲೈ 21ರಂದು ಅಂದರೆ ಇಂದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ.
1: ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ನಗರ ಉಪವಿಭಾಗ 2ರ ವ್ಯಾಪ್ತಿಗೆ ಬರುವ ಎಪಿಎಂಸಿ 110 ಕೆವಿ ವಿದ್ಯುತ್ ಉಪಕೇಂದ್ರದಲ್ಲಿ ಕಾಮಗಾರಿಯನ್ನು ಹಮ್ಮಿಕೊಂಡಿರುವ ಪ್ರಯುಕ್ತ ಜುಲೈ 21ರ ಬೆಳಗ್ಗೆ ಅಂದರೆ ಇಂದು 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಕೋರಲಾಗಿದೆ. ಮಂಚಲಾಪುರ ರಸ್ತೆ, ಬೈಪಾಸ್ ರಸ್ತೆಯ ಇಂಡಸ್ಟ್ರಿಯಲ್ ಏರಿಯಾ, ರಿಮ್ಸ್ ಆಸ್ಪತ್ರೆ, ಒಪೆಕ್ ಆಸ್ಪತ್ರೆ, ಇಂಡಸ್ಟ್ರಿಯಲ್ ಏರಿಯಾ, ಎಲ್ಬಿಎಸ್ ನಗರ, ಪೊಲೀಸ್ ಕಾಲೋನಿ, ಅಲ್ಲಮಪ್ರಭು ಕಾಲೋನಿ, ಗಂಜ್ ಏರಿಯಾ, ಚಂದ್ರಬಂಡ ರಸ್ತೆ, ಹುಂಡೇಕರ್ ಕಾಲೋನಿ, ಎನ್ಜಿಒ ಕಾಲೋನಿ, ಆಶ್ರಯ ಕಾಲೋನಿ, ಎರಮರ್ಸ್ ಕ್ಯಾಂಪ್, ಪೋತ್ಗಲ್, ಅಮರಾವತಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ವಿದ್ಯುತ್ ಗ್ರಾಹಕರ ನಿರಂತರ ಸೇವಾ ಕೇಂದ್ರದ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ದೂರವಾಣಿ ಸಂಖ್ಯೆಗಳು ಹೀಗಿವೆ: 0853222638. ಮತ್ತೊಂದು ದೂರವಾಣಿ ಸಂಖ್ಯೆ 2319999. ಈ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕ ಮಾಡಬಹುದಾಗಿದೆ ಎಂದು ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ನಗರ ಉಪವಿಭಾಗ 2ರ ಸಹಾಯಕ ಕಾರ್ಯನಿರ್ವಾಹಕರ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
0: ನೆರೆ ರಾಜ್ಯದಲ್ಲಿ ಋತುಮಾನದ ಫ್ಲೂ ವರದಿ ಹಿನ್ನೆಲೆಯಲ್ಲಿ ರಾಯಚೂರಿನ ಗಡಿ ಭಾಗದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ. ಡಿಎಚ್ಒ ಡಾಕ್ಟರ್ ನಂದಿತಾ ಎಂಎನ್.
1: ರಾಯಚೂರು ಜಿಲ್ಲೆಯ ನೆರೆಯ ಆಂಧ್ರಪ್ರದೇಶ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ಋತುಮಾನದ ಫ್ಲೂ ಕೋವಿಡ್ ಮಾದರಿ ಲಕ್ಷಣ ಪ್ರಕರಣಗಳು ವರದಿಯಾಗಿರುವ ಹಿನ್ನೆಲೆ ಭಾರತ ಸರ್ಕಾರದ ಮಾರ್ಗಸೂಚಿ ಹಾಗೂ ಕರ್ನಾಟಕ ಸರ್ಕಾರದ ಸೂಚನೆಯಂತೆ ರಾಯಚೂರು ಜಿಲ್ಲೆಯ ಆಂಧ್ರ ಗಡಿ ಭಾಗದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾ ನಂದಿತಾ ಎಂಎನ್ ಅವರು ತಿಳಿಸಿದ್ದಾರೆ. ಗಡಿ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾದ ಗಿಲ್ಲೇಸುಗುರು, ಗಾಣದಾಳ, ಇಡಪನೂರು, ಯಾಪಲದಿನ್ನಿ, ಚಂದ್ರಬಂಡಗಳಲ್ಲಿ ವೈದ್ಯಾಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಯವರಿಗೆ ಈಗಾಗಲೇ ಸಾರಿ ಮತ್ತು ಐಎಲ್ಐ ರೋಗ ಲಕ್ಷಣಗಳು ಇರುವವರನ್ನು ಗುರುತಿಸಿ ಪರೀಕ್ಷಿಸಲು ಅಗತ್ಯ ಕ್ರಮ ವಹಿಸಲಾಗಿದೆ. ರಾಯಚೂರಿನ ಗಡಿ ಭಾಗದ ಹಾಗೂ ಜಿಲ್ಲೆಯ ವಿವಿಧ ತಾಲೂಕಿನ ಸಾರ್ವಜನಿಕರು ಗಾಬರಿಯಾಗಬಾರದು ಎಂದು ಹೇಳಿದರು. ಜಿಲ್ಲೆಯಲ್ಲಿ ಪ್ರಸ್ತುತ ಇಲ್ಲಿಯವರೆಗೂ ರೋಗ ಲಕ್ಷಣದ ಕುರಿತು ಯಾವುದೇ ಪ್ರಕರಣಗಳು ವರದಿಯಾಗಿರುವುದಿಲ್ಲ. ಹೊರ ಜಿಲ್ಲೆಯ ಪ್ರವಾಸಿಗರು ಭೇಟಿ ನೀಡುವ ಸ್ಥಳಗಳಲ್ಲಿ ಸೂಕ್ತ ಕ್ರಮ ವಹಿಸಲಾಗುತ್ತದೆ. ಯಾರಿಗಾದರೂ ಜ್ವರ, ಕೆಮ್ಮು, ಗಂಟಲು ಉರಿ, ನೋವು, ಮೈಕೈ ನೋವು, ಉಸಿರಾಟದ ತೊಂದರೆ ಕಂಡುಬಂದಲ್ಲಿ ತಕ್ಷಣವೇ ವೈದ್ಯರ ಬಳಿ ಪರೀಕ್ಷಿಸಿಕೊಳ್ಳಬೇಕು ಎಂದರು. ಋತುಮಾನದ ಫ್ಲೂ ಹರಡದಂತೆ ಸಾರ್ವಜನಿಕರು ನಿಯಂತ್ರಣ ಕ್ರಮಗಳಾದ ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು, ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಆಗಾಗ ತೊಳೆಯಬೇಕು, ಶುದ್ಧ ಕುಡಿಯುವ ನೀರು ಹಾಗೂ ಆರೋಗ್ಯಕರ ಆಹಾರ ಸೇವಿಸಬೇಕು. ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳು ವರದಿಯಾದಲ್ಲಿ ಐಸೋಲೇಷನ್ ವಾರ್ಡ್ ಹಾಗೂ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
2: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್,
3: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.

ಕೆಳಗರೆ ಈ ಬೆಳಿಗ್ಗೆ 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ನೀವು ಸಂದೇಶವನ್ನು ಕಳುಹಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ 08532 223365 ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 08532 223365 ಈ ಸಂಖ್ಯೆಗೆ ಸಂದೇಶ ಕಳುಹಿಸಿ ನಿಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30. ಪ್ರಕಟಣೆಗಳು.
1: ಪಿಎಂ ಜಯ್, ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಮೋಡ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಅಕ್ಕಿ ತಿಂದವ ಅಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು, ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಕೆಳಗರೆ ಸಂಜೆ 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ಇವತ್ತಿನ ವಿಷಯ, ಪತ್ರಿಕೆ ಯಾಕೆ ಓದಬೇಕು? ಈ ವಿಷಯ ಕುರಿತು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0853220032 ಅಥವಾ 0853220958 ಈ ಸಂಖ್ಯೆಗೆ ಕರೆ ಮಾಡಿ ವಿಷಯದ ಕುರಿತು ಮಾತನಾಡಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34, 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ
1: ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೌಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ಧ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು ಟಕೇಡ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ಧದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 4-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗಾ 4 ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ಧ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40 ಕ್ಕೂ ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೊ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ಧಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ್ದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ
ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು, ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟಿದ್ದು ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು, ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು, ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ 2 ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು, ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲೇ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು, ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ

0: ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಭಾರೀ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ ಇಬ್ಬರು ಹಾಗೂ ಇರಾಕ್ನಲ್ಲಿ ಒಬ್ಬರು ಸೇರಿದಂತೆ ಇತ್ತೀಚೆಗೆ ಮೂವರು ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು 3 ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, 4 ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿತ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ರೇಣುಕಾದೇವಿ ಮಹಾತ್ಮೆ ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಹನುಮಂತರಾವ್.

ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿ ರೆಡಿಮೇಡ್ ಗಂಡ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹರಿಹರನ್ ಅವರ ಧ್ವನಿಯಲ್ಲಿ ಲಾಲಿ ಹಾಡು ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆ ಆಗುತ್ತಲಿದ್ದು, ಮೊದಲಿಗೆ ಸಮಾಚಾರ ಪ್ರಭಾತ್. 8:15 ಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದೇನು ಮೀರಿ ತೋರುವ ಮೂರುತಿ. ವಚನಕಾರರು ಗಂಗಾಂಬಿಕೆ, ರಾಗ ಭೀಮ್ ಪ್ಲಸ್, ತಾಳ ಕೇರ್ವ, ಗಾಯಕರು ಸ್ನೇಹ ಹಂಪಿಹೊಳಿ, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪೂಜೆ ಪುಣ್ಯದ ಇರವು ವಚನಕಾರರು ವಚನ ಭಂಡಾರಿ ಶಾಂತರಸ, ರಾಗ ಭಟಿಯಾರ್, ತಾಳ ಜಪ್ತಾಲ್, ಗಾಯಕರು ಕೈವಲ್ಯ ಕುಮಾರ್ ಗುರವ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಶರಣಂಗಾಧಾರವಿಲ್ಲ. ವಚನಕಾರರು ವೀರಣ್ಣದೇವರು, ರಾಗ ಪೀಲು, ತಾಳ ಖವಾಲಿ, ಗಾಯಕರು ದೇವೇಂದ್ರ ಕುಮಾರ್ ಮುಧೋಳ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಅನುಭಾವ ಅನುಭಾವವೆಂದೆಂಬರು ವಚನಕಾರರು ಚನ್ನಬಸವಣ್ಣ. ರಾಗ ಮಾಲ್ಕೌಸ್, ತಾಳ ಖೇರ್ವ. ಗಾಯಕರು ಉಮಾಬಾಲು. ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಕೈಯಲ್ಲಿ ಜ್ಯೋತಿಯ ಹಿಡಿದು ವಚನಕಾರರು ಮೋಳಿಗೆ ಮಹಾದೇವಿ, ರಾಗ ಮಧುಮಾದ್ ಸಾರಂಗ್, ತಾಳ ದಾದ್ರಾ, ಗಾಯಕರು ಚೇತನಾ ಪತ್ತಾರ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನಗಳನ್ನು ಕೇಳಿದಿರಿ. ವಚನ ಗಾಯನ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9 ಗಂಟೆ. ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU WSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಎಲ್ಲಾ ಜೀವಿಗಳ ಜೀವವೇ ಜಲ.
6: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
7: ನೀರಿನ ಬಳಕೆ ಹಿತವಾಗಿರಲಿ,
8: ಕೊರತೆಯಾಗದಂತೆ ಗಮನವಿರಲಿ.
9: ಹನಿ ಹನಿಗೂಡ್ರೆ ಹಳ್ಳ,
10: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
6: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
5: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
8: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
10: ನೀರು ಬರಿದಾದಷ್ಟು ಆತಂಕ,
6: ಕಲುಷಿತವಾದಷ್ಟು ಕಳಂಕ.

0: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ. ಓದು ಬರಹ ಬೇಕಿಲ್ಲ. ಕುಂತು ನೋಡುವ ತಾಳ್ಮೆ ಇಲ್ಲ. ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
2: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣ

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05. ಭಾವಗೀತೆಗಳ ಕಾರ್ಯಕ್ರಮ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಜಿ ವಿ ಅತ್ರಿ ವಿರಚಿತ ಭಾವಗೀತೆಗಳನ್ನು.

ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ಜೀವಿ ಅತ್ರಿ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30.

ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟುಡಿಯೋದಲ್ಲಿ ನಿಮ್ಮ ಸಂದೇಶಗಳ ಜೊತೆ ನಾನಿದ್ದೇನೆ, ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯ ರಾಜೇಂದ್ರ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಸಂದೇಶವನ್ನು ಯಾರು ಎಲ್ಲಿಂದ ಕಳಿಸಿದ್ದಾರೆ, ಅವರ ಕೋರಿಕೆಯ ಗೀತೆ ಯಾವುದು ಅಂತ ನೋಡೋಣ. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಬದ್ರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಆಕಾಶವಾಣಿಯ ನಿರೂಪಕರಿಗೆ ನಮಸ್ಕಾರಗಳು ಅಂತೇಳಿ. ನಿಮಗೂ ಕೂಡ ನಮಸ್ಕಾರಗಳು ಶಿವಲಿಂಗಪ್ಪ ಬದ್ರಿ ಅವರೇ. ಮುತ್ಸಂಜೆ ಮಾತು ಚಿತ್ರದಿಂದ ಏನಾಗಲಿ ಮುಂದೆ ಸಾಗುವಂತಕ್ಕಂತಹ ಗೀತೆಯನ್ನು ಪ್ರಸಾರ ಮಾಡಿ, ಈ ಗೀತೆ ಎಲ್ಲ ಸ್ನೇಹಿತರಿಗಾಗಿ ಅಂತ ಸಂದೇಶವನ್ನು ಕಳಿಸಿದ್ದೀರಿ. ಸಂದೇಶ ಕಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಶಿವಲಿಂಗಪ್ಪ ಬದ್ರಿ ಅವರೇ. ಹೀಗೆ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸ್ತಾ ಇರಿ ಅಂತ ಹೇಳ್ತಾ ನಿಮಗಾಗಿ ನೀವು ಕೋರಿರ್ತಕ್ಕಂತಹ ಮುತ್ಸಂಜೆ ಮಾತು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ವಿ ಶ್ರೀಧರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಕೇಳಿ ಮುತ್ಸಂಜೆ ಮಾತು ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್.

ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶವನ್ನು ತೆಲಂಗಾಣ ರಾಜ್ಯದ ನಾರಾಯಣಪೇಟದಿಂದ ಮಡಿವಾಳ ಕೃಷ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಶುಭ ಮುಂಜಾನೆಯ ನಮಸ್ಕಾರಗಳು ಅಂಥೇಳಿ, ನಿಮಗೂ ಕೂಡ ನಮಸ್ಕಾರಗಳು. ಶಂಕರ ಗುರು ಚಿತ್ರದಿಂದ ಏನೇನು ಆಸೆನೇ ತಂದ ಅಂತಕ್ಕಂತಹ ಗೀತೆಯನ್ನು ಪ್ರಸಾರ ಮಾಡಿ, ಈ ಗೀತೆಯನ್ನು ತಮ್ಮನಾದ ರಾಜು ಮಡಿವಾಳ ಹಾಗೂ ಸ್ನೇಹಿತರಾದ ವೆಂಕಟೇಶ್ ಪಾಲಾದಿ ಅವರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದೀರಿ. ಖಂಡಿತವಾಗಿಯೂ ಮಡಿವಾಳ ಕೃಷ್ಣ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳಂತ ಹೇಳ್ತಾ, ನಿಮಗಾಗಿ ಮತ್ತು ನಿಮ್ಮ ಸಹೋದರರಿಗಾಗಿ ಮತ್ತು ಸ್ನೇಹಿತರಿಗಾಗಿ ನೀವು ಕೋರಿರತಕ್ಕಂತಹ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿ ಶಂಕರ್ ಗುರು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶಿವಲೀಲ ಶ್ರೀಶೈಲ ತೇಲಿ ಆದಿತ್ಯ ತೇಲಿ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿದ್ದೀರಿ. ನಿರೂಪಕರಿಗೆ ನಮಸ್ಕಾರ ಅಂತೇಳಿ ನಿಮಗೂ ಕೂಡ ನಮಸ್ಕಾರ. ಇವತ್ತು ಮಸಣದ ಹೂ ಚಿತ್ರದಿಂದ ಓ ಗುಣವಂತ ಅಂತಕ್ಕಂತಹ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ. ಖಂಡಿತವಾಗಿಯೂ ಕೂಡ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು ಶಿವಲೀಲ ಶ್ರೀಶೈಲ ಆದಿತ್ಯ ಅವರೇ. ಹೀಗೆ ಸಂದೇಶವನ್ನು ಕಳಿಸ್ತಾ ಇರಿ ಅಂತ ಹೇಳ್ತಾ ನಿಮಗಾಗಿ ನೀವು ಕೋರಿರ್ತಕ್ಕಂತಹ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಮಸಣದ ಹೂ ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಕಾರ್ಯಕ್ರಮದ ಮುಂದಿನ ಸಂದೇಶ. ಬೆಂಗಳೂರಿನ ಬಿಂದು ಪ್ರಕಾಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ. ಖಂಡಿತವಾಗಿಯೂ ಬಿಂದು ಪ್ರಕಾಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ನಿಮಗಾಗಿ ನೀವು ಕೋರಿರ್ತಕ್ಕಂತಹ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರ.
1: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನು ಸಮಾಚಾರ ಅಂತೀನಿ.
0: ಒಂದು ವಾರ ಆಯಿತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
1: ಕೆಮ್ಮಲು? ಏನು ಕೆಲಸ ಮಾಡ್ತೀಯ ನೀನು?
0: ರೈತ ಸ್ವಾಮಿ.
1: ಅಲ್ಲ, ಎಷ್ಟು ಜನ ಮಕ್ಕಳು ನಿಮಗೆ?
0: ಮೂರುವರೆ ಅವೆ, ಮೂರು ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲದೆ.
1: ಅದಕ್ಕೆ ಅರ್ಧ ಹೊರೆ ಅಂತಂದರೆ, ಹೊರೆನೂ ಒಂಥರ ಹೊರೆನೇ ತಾನೆ ನಿನ್ನ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ಕೆ ಹೋಯ್ತೀಯಲ್ಲ, ನೀನು ಹೆಂಡತಿ ಏನು ಮಾಡ್ತಾಳೆ ಅವಳು?
0: ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
1: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
0: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕೊ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಕೊಂಡು ಬರ್ತಾಳೆ. ವಾರಕ್ಕೊಂದು ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ, ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆ ತಯಾರು ಮಾಡ್ತಾಳೆ.
1: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
0: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೇನೆ.
1: ಆಮೇಲೆ
0: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ, ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
1: ಸಂಜೆ ಮನೆಗೆ ಹೋಗ್ತೀಯಾ? ಮನೆಗೆ ಹೋದ್ಮೇಲೆ
0: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ, ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
1: ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತೀಯಾ, ಅವಳೇನು ಮಾಡ್ತಾಳೆ ಅಂತೀನಿ?
0: ಅವಳು ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
1: ಓಹೋ, ಅಂದರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನು ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೇ ಏನಾದರೂ ಮುಗಿಸ್ಕೊ ಬಂದ್ಬಿಡ್ತೀಯ?
0: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
1: ಆಯಿತು, ನೀನು ಮನೆ ಕಂಬಿಟ್ಟೆ, ಅವಳು ಊಟ ಗೀಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
0: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
1: ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
0: ಹ್ಞೂ, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
1: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
0: ಹ್ಞೂ, ಮತ್ತೆ
2: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ 2 ಮುಖಗಳು.
3: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀರಾ, ಸಂದೇಶ ಕಳಿಸ್ತಾ ಇದ್ದೀರಾ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ. ಮುಂದಿನ ಹಾಡು ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ದಾಹ ಚಿತ್ರದಿಂದ ಒಂದು ಗೀತೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ, ರಮೀಲ್ ಶೆಹ್ರಾ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿಗೆ ದನಿಯಾಗಿದ್ದಾರೆ. ಈ ಹಾಡಿನ ನಂತರ ಮತ್ತೊಂದು ಗೀತೆಯನ್ನು ಕೂಡ ನೀವು ಕೇಳ್ತೀರಿ. ಇದು ಸೂಪರ್ ಡೂಪರ್ ಹಾಡು, ಗೀತಾ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ರಚನೆ, ಇಳೆಯರಾಜ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಅದ್ಭುತವಾದ ಹಳೆಯ ಹಾಡುಗಳು, ಅದರಲ್ಲೂ ನನ್ನ ಮಗಳಿಗೆ ತುಂಬಾನೇ ಇಷ್ಟವಾದಂತಹ ಹಾಡು ಗೀತಾ ಸಿನಿಮಾದು ಶಂಕರ್ ನಾಗ್ ಅವರ ಅಭಿನಯ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭವ್ಯ ಹೆಸರುಗಟ್ಟದಿಂದ ಹೇಳ್ತಾ ಇದ್ರೆ, ಚಿದಾನಂದ್ ಅವರು ಹಳೆ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಸುಮಧುರವಾದ ಹಾಡುಗಳು ಅಂತ ಹೇಳಿದ್ರೆ, ನಾಗರತ್ನ ಅವರು ಎವರ್ ಗ್ರೀನ್ ಸಾಂಗ್ಸ್ ಅಂತಾರೆ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ ಸೂಪರ್ ಪ್ರೋಗ್ರಾಮ್ ಚಲಿಸುವ ಮೋಡಗಳು ಗೀತಾ ಅಬ್ಬಾ ಇಷ್ಟು ಚಂದ ಅಂತ ಹೇಳಿದ್ರೆ, ಹಳೆ ಹಾಡುಗಳು ಚೆನ್ನಾಗಿದೆ ಅಂತ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ವೀಣಾ ನ್ಯಾಮತಿಯಿಂದ ಶುಭೋದಯ, ಎಲ್ಲವೂ ಚೆನ್ನಾಗಿದೆ ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ಇಲ್ಲಿಂದ, ಚಂದದ ಆಯ್ಕೆಯ ಚಂದದ ಹಾಡುಗಳನ್ನು ಕೇಳೋದೇ ಚಂದ ಅಂತ ವಿವಿಧ ಭಾರತಿ ಧನ್ಯವಾದಗಳು ಅಂತ ಹೇಳ್ತಾರೆ. ವೆರಿ ನೈಸ್ ಸಾಂಗ್ಸ್, ಎಕ್ಸಲೆಂಟ್ ಟೇಸ್ಟ್, ಥ್ಯಾಂಕ್ ಯು ಆಲ್ ಅಂತ ಅಂಜನಾ ಗಾಂಧಿ ಬಜಾರ್ನಿಂದ ಹೇಳ್ತಾ ಇದ್ದಾರೆ. ಅನುಪಮ ಚಿತ್ರದ ಹಾಡನ್ನು ಕೇಳಿ ನನ್ನ ಮೊದಲನೇ ಸೊಸೆ ಅನುಪಮ ತುಂಬ ಖುಷಿಪಟ್ಲು, ನನ್ನ ಹೆಸರಿನ ಸಿನಿಮಾ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಇದು ನಮ್ಮ ಮೊಬೈಲ್ನಲ್ಲಿ ಆ ಫಿಲ್ಮ್ ನೋಡ್ತೀನಿ ಅಂತ ಹೇಳಿದಾಳೆ ಅಂತ ಹೇಳಿ ಅಕ್ಕ ಮಹಾದೇವಿ ಅವರು ಕೊಡೇಕಲ್ ಗಂಗಾವತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಬಹಳ ಅದ್ಭುತವಾದಂಥ ಹಾಡುಗಳು ಇದೆ ವಿವಿಧ ಭಾರತಿಯಲ್ಲಿ, ನೀವು ಕೇಳ್ತಾ ಇರಿ. ಎಷ್ಟು ಅರ್ಥಗರ್ಭಿತವಾದ ಹಾಡು ಪ್ರಸಾರವಾಯಿತು, ತುಂಬ ದಿನ ಆಗಿತ್ತು ಈ ಹಾಡನ್ನು ಕೇಳಿ ಅಂತ ರಮ್ಯಾ ಚಲ್ಲಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಜಾಣೆಯಾಗಿರೋ ನನ್ನ ಮಲ್ಲಿಗೆ ಹೆಣ್ಣಿಗೆ ಮಾತ್ರ ಎಲ್ಲ ಎಲ್ಲೇ ಇದೆ ಅಂತ ಹೇಳಿ ಹೇಳಿದ್ದಾರೆ, ಚೆನ್ನಾಗಿದೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಮತ್ತು ಚಂದ್ರಮತಿ ಪ್ರಕಾಶ್ ರಾಜಾಜಿ ನಗರದಿಂದ, ಅವರ ಜೊತೆಗೆ ಯಾರಿದು ದೇವಿಕಾ ಹನುಮನಹಟ್ಟಿ ಕೊಪ್ಪಳದಿಂದ, ಎಲ್ಲ ಕಾರ್ಯಕ್ರಮಗಳು ಚಂದ ಅಂತ ಹೇಳ್ತಾರೆ. ಹಳೆಯ ಕನ್ನಡ ಚಿತ್ರಗೀತೆಗಳು ಸುಮಧುರವಾಗಿದೆ ಅಂತ ಗೋಪಾಲ್ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ, ಸಪ್ನ ಹೊಯ್ಸಳ ಯಶವಂತಪುರದಿಂದ, ಮತ್ತು ಮಂಗಳೂರಿನ ಮಂಗಳೇಶ ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸುಮಧುರವಾದ ಹಾಡುಗಳನ್ನು ಕೇಳ್ತಾನೆ ಇರಬೇಕು ಅನಿಸುತ್ತೆ, ವಿವಿಧ ಭಾರತಿಗೆ ವಿವಿಧ ಭಾರತಿ ಮಾತ್ರ ಸಾಟಿಯಾಗೋದಕ್ಕೆ ಸಾಧ್ಯ ಅಂತ ಹೇಳಿದರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಲೀಲಾ ಬೇಗೂರಿನಿಂದ, ಭಾಗ್ಯವಂತ ಸಿನಿಮಾದ ಪುನೀತ್ ಅವರ ಹಾಡು ತುಂಬಾ ಇಷ್ಟ ಆಯಿತು, ನನ್ನ ಶಾಲಾ ದಿನಗಳ ನೆನಪನ್ನು ತಂದುಕೊಡ್ತು ಅಂತ ಹೇಳಿದ್ರೆ. ಗುರುಮಿಟ್ಕಲ್ ತಾಲೂಕು ಯಾದಗಿರಿಯಿಂದ ವೆಂಕಟೇಶ್ ಪಾಲಾದಿ ಜೈಗ್ರಾಮ, ಇವರು ಕೂಡ ನಮಗೆ ತುಂಬಾ ಇಷ್ಟ ರೀ ಹಳೆ ಹಾಡುಗಳು ಅಂತ ಹೇಳ್ತಾರೆ. ಭಾಗ್ಯ ಅವರು ಭಾಗ್ಯಶ್ರೀ, ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ರೆ, ಖಂಡಿತ ಟಿಫನ್ ಆಗಿದೆ ಭಾಗ್ಯ, ನೀವು ಹೇಗಿದ್ದೀರಿ? ವಾಣಿಶ್ರೀ ಧಾರವಾಡದಿಂದ ಒಲುಮೆ ಪೂಜೆಗೆಂದು, ಈ ಹಾಡುಗಳು ಎಷ್ಟು ಚೆನ್ನಾಗಿದೆ, ಜಾನಕಮ್ಮ ಅವರು ಎಷ್ಟು ಚಂದವಾಗಿ ಹಾಡನ್ನು ಹಾಡಿದ್ದಾರೆ, ಖುಷಿಯಾಗುತ್ತೆ ಅಂತ ಹೇಳಿದ್ರೆ. ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಚಂದದ ಅಪರೂಪದ ಹಾಡುಗಳು ನಾ ಮರೆಯಲಾರಿ, ಒಲುಮೆ ಪೂಜೆಗೆಂದು ತುಂಬಾ ಇಷ್ಟ ಕಂಡ್ರಿ ಈ ಹಾಡು ಅಂತ ಹೇಳ್ತಾರೆ. ಸಮಂತ್ ಸವಿತಾ ಗಿರೀಶ್ ಸುಂದರಕುಪ್ಪಿ, ಮತ್ತು ಕೆಂಪಣ್ಣ ವಾಡಪ್ಪಗೋಳ್ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ, ಅವರ ಜೊತೆಗೆ ಸುಮಾ ಸುಂಕದ ಕಟ್ಟೆಯಿಂದ, ನಾನು ಕೂಡ ಓಲ್ಡೀಸ್ ಗೋಲ್ಡ್ ಕೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ರಾಮಚಂದ್ರಪ್ಪ ಸಂಡೂರಿನಿಂದ, ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸಿ ಗುಡ್ ಮಾರ್ನಿಂಗ್ ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ, ಹೀಗೆ ಮತ್ತಷ್ಟು ಜನರ ಪ್ರೀತಿಯ ಸಂದೇಶಗಳು ಬರ್ತಾನೇ ಇದೆ, ನಿಲ್ತಾ ಇಲ್ಲ ಈ ಸಂದೇಶಗಳ ಸುರಿಮಳೆ, ಒಳ್ಳೆಯ ಹಾಡುಗಳು ಅಂತ. ಶೈಲಿನಿ ಮುರಳೀಧರ್ ಶಿವಕುಮಾರ್ ಮಂಡ್ಯದಿಂದ, ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಶಾಂತಾ ಬ್ಯಾಂಕ್ ಕಾಲನಿಯಿಂದ, ವಾಸುಕಿ ಸಾಗರದಿಂದ ಹಳೆ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ ಮಮತಾ ಮೇಘ ಧ್ರುವ, ಸುಧಾ ಕನಕನಪಾಳ್ಯದಿಂದ, ಮತ್ತು ಹಲಸೂರಿನ ರಾಜೇಶ್ ಅವರು ಹಳೆ ಹಾಡುಗಳನ್ನು ಕೇಳೋದೇ ತುಂಬ ಖುಷಿ ಅಂತ ಹೇಳಿ ಪ್ರೀತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ರಿ. ಹೌದು, ನೀವು ಪ್ರೀತಿಯಿಂದ ಸಂದೇಶ ಕಳಿಸಿದ್ರಿ, ನಾವು ಕೂಡ ನಿಮಗೋಸ್ಕರ ಪ್ರೀತಿಯಿಂದ ಹಾಡುಗಳನ್ನು ಹಾಕಿದ್ದೇವೆ ಸಂದೇಶ ಕಳಿಸಿದವ್ರಿಗೆ. ಹಾಗೆ ಸಂದೇಶ ಕಳಿಸಿದೆಯೂ ಕೂಡ ಕಾರ್ಯಕ್ರಮದಲ್ಲಿ ಯಾವಾಗಲೂ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆ.
2: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರ

0: ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ನಡಿ ನಡಿ, ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ ಜೀವದ ಸಲುವಾಗಿ ನಿನ್ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
0: ಕೆಳಗರೆ ಸಂಜೆ 5:30 ಯುವವಾಣಿಯಲ್ಲಿ ಯುವಚಿಂತನ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವತ್ತಿನ ವಿಷಯ, ಪತ್ರಿಕೆ ಯಾಕೆ ಓದಬೇಕು? ಈ ವಿಷಯ ಕುರಿತು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0853220032 ಅಥವಾ 0853229588. ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:02 ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಬೃಹತ್ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸಿಜೆಪಿ ಪಕ್ಷ ಆಯೋಜಿಸಿದ್ದ ಪ್ರತಿಭಟನೆ ವೇಳೆ ದೆಹಲಿಯಲ್ಲಿ ಸಂಭವಿಸಿದ ಹಿಂಸಾಚಾರ ಮತ್ತು ವಿಧ್ವಂಸಕ ಕೃತ್ಯಗಳ ಕುರಿತು ದೆಹಲಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದು, ಗಲಭೆಕೋರರನ್ನು ಪತ್ತೆ ಹಚ್ಚಲು 250 ಹೆಚ್ಚು ವಿಡಿಯೋ ತುಣುಕುಗಳ ಸಮಗ್ರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆಯಲಿರುವ ಸಮಾರಂಭವೊಂದರಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ಗೂಗಲ್ ಸಂಸ್ಥೆಯೊಂದಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಕೌಶಲ್ಯಾಭಿವೃದ್ಧಿ ಕುರಿತ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿಂದು ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಹಾವೇರಿ ಎರಡನೇ ಸ್ಥಾನದಲ್ಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 58 ಅಂಕಗಳ ಇಳಿಕೆ ಕಂಡು 77,649 ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ 22 ಅಂಕ ಇಳಿಕೆಯಾಗಿ 24,216 ಆರಂಭಿಕ ವಹಿವಾಟು ನಡೆಸಿದೆ. ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 6 ಪೈಸೆ ಕುಸಿತ ಕಂಡು 96.42. ಚಾಂಗ್ಜೌನಲ್ಲಿ ನಡೆಯಲಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ 32ರ ಸುತ್ತಿನ ಪಂದ್ಯದಲ್ಲಿಂದು ಭಾರತದ ಎಚ್ಎಸ್ ಪ್ರಣಯ್ ಮಲೇಷ್ಯಾದ ಲಿಯಾಂಗ್ ಯುನ್ ಹಾವ್ ವಿರುದ್ಧ ಸೆಣಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಭಾವಿಸ್ತಾ ಮಂಗಳವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀನಿ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:05. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಂಗಳವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನಿಮ್ಮ ವಿವಿಧ ಭಾರತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳನ್ನ ಹಾಡುಗಳನ್ನ ಕೇಳುವಂತ ಸಮಯವಿದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಏಕ್ ಲವ್ಯ ಚಿತ್ರದಿಂದ ಎದೆ ಬಡಿತ ಜೋರಾಗಿದೆ ಅನ್ನೋ ಸಾಂಗ್. ಈ ಹಾಡು ಕೇಳಿ ನಿಮ್ಮ ಎದೆ ಬಡಿತ ಜೋರಾದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಅನುರಾಧ ಭಟ್ ಮತ್ತು ಮಂಜುನಾಥ್ BS ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಅನುರಾಧ ಭಟ್ ಮತ್ತು ಜೋಗಿ ಪ್ರೇಮ್ ಅವರ ಗಾಯನದಲ್ಲಿ ಗೀತೆ ಮೂಡಿ ಬಂದಿದೆ. ಅರ್ಜುನ್ ಜನ್ಯ ಅವರ ಸಂಗೀತ ಈ ಗೀತೆಗಿದೆ. ಜೊತೆಯಾಗಿ ಮೂಡಿ ಬರ್ತಾ ಇದೆ ನಿನ್ನ ಗುಂಗಲ್ಲೆ ಅನ್ನೋ ಸಾಂಗ್ ಸೋನು ನಿಗಮ್ ಅವರ ಗಾಯನದಲ್ಲಿ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ನಮ್ಮ ಆಕಾಶವಾಣಿ ವಿವಿಧ ಭಾರತಿ 102.9 FM ಅಲ್ಲಿ.

ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ ನಿಮ್ಮ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ. ಮುಂದೆ ಮೂಡಿ ಬರ್ತಾ ಇದೆ ಹೇ ಗಗನ ಅನ್ನೋ ಗೀತೆ, ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಸೋನು ನಿಗಮ್ ಮತ್ತು ಚಿನ್ಮಯಿ ಶ್ರೀಪಾದ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ. ಹಾಗೆಯೇ ಜೊತೆಯಾಗಿ ಇನ್ನೊಂದು ಗೀತೆಯನ್ನು ಕೂಡ ಕೇಳಬಹುದು ನೀವು. ಕೇಡೆ ಚಿತ್ರದಿಂದ ಮಿಕಾ ಸಿಂಗ್ ಅವರ ಗಾಯನದಲ್ಲಿ, ಜೋಗಿ ಪ್ರೇಮ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರದೇ ಸಂಗೀತ ಸಂಯೋಜನೆ ಇರುವ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700042242.

0: ಕೆಳಗ್ರೆ ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರೂಪಕ ಜನ್ನೇರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವವರು ಮಂಡ್ಯದ ಜಾನಪದ ಜನ್ನೇಯರು ತಂಡದವರು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಬೆಂಗಳೂರು ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀ ರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರು ಅವರೊಂದಿಗೆ ಸಂದರ್ಶನ. ನಂತರ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ ಅರವಳಿಕೆಯ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಸಂಜೆಯ ಪ್ರಸಾರದಲ್ಲಿ 5:30 ಯುವವಾಣಿಯಲ್ಲಿ ಯುವಚಿಂತನ ನೇರ ಫೋನಿನ ಕಾರ್ಯಕ್ರಮ. ವಿಷಯ, ಪತ್ರಿಕೆ ಯಾಕೆ ಓದಬೇಕು. ರಾತ್ರಿ 9:30 ನಾಟಕ ಕವಿ ಸಮಯ, ರಚನೆ KT ಗಟ್ಟಿ, ನಿರ್ಮಾಣ ಡಾಕ್ಟರ್ BM ಶರ್ವೇಂದ್ರ ಸ್ವಾಮಿ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:32 ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 11:32 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದು ನಾವು ದಕ್ಷಿಣ ಭಾರತದ ಚಿತ್ರರಂಗದ ಅದ್ಭುತ ಮತ್ತು ಬಹುಭಾಷಾ ನಟಿಯರಲ್ಲಿ ಒಬ್ಬರಾದಂತಹ ಊರ್ವಶಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಗೀತೆಯ ನಂತರ ಮತ್ತೆ ಕಲಾಭಾರತಿಯಲ್ಲಿ ಮುಂದುವರಿಯೋಣ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ನಾನು ನನ್ನ ಹೆಂಡತಿ ಚಿತ್ರದಿಂದ ಮೂಡಿಬಂದ ಗೀತೆ ಇದು. ಕೆ ಜೆ ಜೇಸುದಾಸ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯವಿರುವ ಗೀತೆ ಇದಾಗಿತ್ತು. ಶಂಕರ್ ಗಣೇಶ್ ಅವರು ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ರು. ಈ ಗೀತೆಗೆ ಸಂಗೀತವನ್ನ ನೀಡಿದವರು ಶಂಕರ್ ಗಣೇಶ್ ಅವರಾಗಿದ್ರು. ದಕ್ಷಿಣ ಭಾರತದ ಬಹುಭಾಷಾ ನಟಿ ಊರ್ವಶಿ ಅವರ ಬಗ್ಗೆ ಮಾತಾಡ್ತಾ ಇಂದಿನ ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಇವರ ನಿಜವಾದ ಹೆಸರು ಕವಿತಾ ರಂಜಿನಿ. ಹುಟ್ಟಿದ್ದು ಕೇರಳದ ಕೊಲ್ಲಂನಲ್ಲಿ. ಇವರ ತಂದೆ ವಿ ಪಿ ನಾಯರ್ ಮತ್ತು ತಾಯಿ ವಿಜಯಲಕ್ಷ್ಮಿ ಅವರು ಇಬ್ಬರು ನಾಟಕ ಕಲಾವಿದರಾಗಿದ್ದರು. ಊರ್ವಶಿ ಅವರು ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. ನಂತರ ತಮಿಳು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಸ್ಟಾರ್ ನಾಯಕಿಯಾಗಿ ಬೆಳೀತಾರೆ. ಕನ್ನಡ ಚಿತ್ರರಂಗಕ್ಕೂ ಇವರಿಗೂ ದಶಕಗಳ ಕಾಲದ ಗಟ್ಟಿ ಸಂಬಂಧವಿದೆ ಅಂತಾನೆ ಹೇಳಬಹುದು. 1984 ತೆರೆ ಕಂಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸೂಪರ್ ಹಿಟ್ ಚಿತ್ರ ಶ್ರಾವಣ ಬಂತು ಚಿತ್ರದ ಮೂಲಕ ಊರ್ವಶಿ ಅವರು ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿ ಕಾಲಿಡ್ತಾರೆ. ನಾಯಕಿಯಾಗಿ ಮತ್ತು ಪೋಷಕ ನಟಿಯಾಗಿ ಇವರು ಕನ್ನಡದಲ್ಲಿ ಸುಮಾರು 30 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಶ್ರಾವಣ ಬಂತು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ಚೀವುದೇ ಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಸಮಯ ಆಗಿದೆ 11:44 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ. ವಿವಿಧ ಭಾರತಿಯಲ್ಲಿ ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಅದರಲ್ಲೂ ದಕ್ಷಿಣ ಭಾರತದ ಬಹುಭಾಷಾ ನಟಿ ಊರ್ವಶಿಯವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನು ಕೂಡ ಕೇಳ್ತಾ ಸಾಗ್ತಾ ಇದ್ವಿ. ಕನ್ನಡದಲ್ಲಿ ಊರ್ವಶಿಯವರ ಕಾಮಿಡಿ ಟೈಮಿಂಗ್ ಅದ್ಭುತವಾದದ್ದು. ರಾಜೇಂದ್ರ ಸಿಂಗ್ ಬಾಬು ಮತ್ತು ರಮೇಶ್ ಅರವಿಂದ್ ನಿರ್ದೇಶನದ ಕಾಮಿಡಿ ಚಿತ್ರಗಳಲ್ಲಿ ಇವರ ಪಾತ್ರಗಳು ಇಂದಿಗೂ ಪ್ರೇಕ್ಷಕರ ನೆಚ್ಚಿನದಾಗಿವೆ. ಕೋತಿಗಳು ಸರ್ ಕೋತಿಗಳು, ಕತ್ತೆಗಳು ಸರ್ ಕತ್ತೆಗಳು, ಯಾರಿಗೆ ಸಾಲುತ್ತೆ ಸಂಬಳ, ಹಾಗೆ ರಾಮ ಶ್ಯಾಮ ಭಾಮ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಅವರ ಪತ್ನಿಯಾಗಿ ಭಾಮ ಎಂಬ ಪಾತ್ರದಲ್ಲಿ ಊರ್ವಶಿಯವರು ನೀಡಿದ ಹಾಸ್ಯ ಪ್ರದರ್ಶನ ಮರೆಯಲಾಗದ್ದು. ಮುಂದೆ ಮೂಡಿ ಬರ್ತಾ ಇದೆ ಕೋತಿಗಳು ಸರ್ ಕೋತಿಗಳು ಚಿತ್ರದಿಂದ ಬಿ ಜಯಶ್ರೀ, ಮಾಲ್ಗುಡಿಯ ಶುಭ ಮತ್ತು ರಾಧಿಕಾ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ. ಈ ಗೀತೆಗಿದೆ

ಕಲಾಭಾರತಿ ಅಲ್ಲಿ ಸಾಕ್ತಾ ಇದ್ದೀವಿ ನಾವು. ಊರ್ವಶಿ ಅವರು ದಕ್ಷಿಣ ಭಾರತದಾದ್ಯಂತ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು, ನಟನೆ ಮಾತ್ರವಲ್ಲದೆ ಚಿತ್ರಕಥೆ ಬರೆಯೋದು ಹಾಗೂ ಚಿತ್ರ ನಿರ್ಮಾಣದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಅಚುವಿಂಟೆ ಅಮ್ಮ ಎಂಬ ಮಲಯಾಳಂ ಚಿತ್ರದ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಹಾಗೇನೆ ನಟಿ ಊರ್ವಶಿ ಅವರು ಕನ್ನಡ ಚಿತ್ರರಂಗದಲ್ಲಿ ಕೇವಲ ಗ್ಲಾಮರ್ ಗೊಂಬೆಯಾಗಿ ಮಾತ್ರ ಉಳಿಯದೆ ತಮ್ಮ ಅದ್ಭುತ ನಟನಾ ಸಾಮರ್ಥ್ಯ ಹಾಗೂ ವಿಶಿಷ್ಟ ಹಾಸ್ಯ ಪ್ರಜ್ಞೆಯಿಂದ ಪ್ರೇಕ್ಷಕರ ಮನ ಗೆದ್ದವರು. ಮೂಡಿ ಬರ್ತಾ ಇದೆ ಈ ಜೀವ ನಿನಗಾಗಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸಂಗೀತವಿದೆ.

ಶಕುಂತಲಾ, ಭಾರತಿಯಲ್ಲಿ ಉರ್ವಶಿಯವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾವು. ಸಂದೇಶಗಳು ಬಂದು ನಮ್ಮನ್ನ ತಲುಪ್ತಾ ಇದೆ. ಕವಿತಾ ಅವರು ವಯಸ್ ಕಾಲೋನಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಕೌಸಲ್ಯ ಬನಶಂಕರಿಯಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಉರ್ವಶಿಯವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಅಮೋಘ ಮತ್ತು ರಾಮಶಾಮ ಪಾಮ ಚಿತ್ರದಲ್ಲಿ ಅವರ ಹಾಸ್ಯ ಪಾತ್ರ ತುಂಬಾ ಸೊಗಸಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭವ್ಯ ಹೆಸರುಘಟ್ಟದಿಂದ ಹೇಳ್ತಾ ಇದ್ದಾರೆ, ಕೋತಿಗಳು ಸಾರ್ ಕೋತಿಗಳು ಚಿತ್ರದಲ್ಲಿ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ಉರ್ವಶಿಯವರು ಶ್ರಾವಣ ಬಂತು ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಹೋವಳಿ ಲಕ್ಷ್ಮಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ಕಲಾಭಾರತಿ ಚೆನ್ನಾಗಿದೆ, ರಾಮಶಮ್ಮ ಪಾಮ ನನ್ನ ಫೇವ್ರೇಟ್ ಮೂವಿ ಅಂತ. ಹಾಗೆ ಪುಷ್ಪಾ ಶಾನ್ ಭೋಗರ್ ಅವರು ಗದಗದಿಂದ ಹೇಳ್ತಾ ಇದ್ದಾರೆ, ಕಲಾಭಾರತಿಯಲ್ಲಿ ಉರ್ವಶಿಯವರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಶಿವಾನಂದ್ ಶಶಿಕಲಾ ಶ್ರವಣ್ ಶ್ರೇಯಸ್ ಇವರಿಗೆ ಇಂದು ಪ್ರಸಾರವಾದ ಕಲಾಭಾರತಿ ತುಂಬಾ ಇಷ್ಟ ಆಯಿತು, ಉರ್ವಶಿಯವರ ಎಲ್ಲ ಚಿತ್ರಗಳು ಸೂಪರ್ ಹಿಟ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇದು ಯಾರಿದು, ಕೊಪ್ಪಳ ಜಿಲ್ಲೆಯಿಂದ ಮಂಗಳೂರಿನ ಮಂಗಳೇಶ ಸ್ವಾಮಿಯವರು ಹಾಗೂ ಮನೆಯವರು ಕಲಾಭಾರತಿಯ ಕಾರ್ಯಕ್ರಮದಲ್ಲಿ ಉರ್ವಶಿಯವರ ಮಾಹಿತಿ ಕೇಳಿ ತುಂಬಾ ಖುಷಿಯಾಯಿತು ಹಾಗೂ ಬಹಳಷ್ಟು ದೊಡ್ಡ ಸಂದೇಶವನ್ನು ಬರೆದು ಕಳಿಸಿದ್ದಾರೆ ಇವರು. ಹಾಗೆ ನಮಸ್ಕಾರ, ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಉರ್ವಶಿಯವರ ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ಕೇಳುತ್ತಿದ್ದೇನೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ ಅವರೆಲ್ಲ ಚಿತ್ರಗಳನ್ನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಇಂದಿನ ಕಲಾಭಾರತಿಯಲ್ಲಿ ಪ್ರಸಾರವಾದ ಬಹುಭಾಷಾ ನಟಿ ಉರ್ವಶಿಯವರ ಮಾಹಿತಿ ತುಂಬಾ ಚೆನ್ನಾಗಿತ್ತು ಹಾಗೂ ಮಾಹಿತಿ ಹಾಡುಗಳು ಮಧುರವಾಗಿದ್ದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು, ಜೆ ಸಿ ನಗರದಿಂದ ಅರುಣಾ ಮೈತ್ರಿ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಉರ್ವಶಿಯವರ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂದಿನ ಕಲಾಭಾರತಿಯಲ್ಲಿ ನಟಿ ಉರ್ವಶಿಯವರ ಬಗ್ಗೆ ಮಾಹಿತಿ ಹಾಡುಗಳು ಇಷ್ಟ ಆಯಿತು ಅಂತ ಸುರೇಶ್ ಭಟ್ ಗೌರಿ ಬಿದನೂರಿನಿಂದ ಸಂದೇಶವನ್ನು ಕಳಿಸಿದ್ರೆ, ಯಾರಿದು, ನಂಬರ್ ಎಂಡಿಂಗ್ ವಿತ್ 9861, ಶುಭ ದಿನ, ಉರ್ವಶಿಯವರ ಬಗ್ಗೆ ಮಾಹಿತಿ ನಟಿ ಉರ್ವಶಿಯವರ ಬಗ್ಗೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ಬರೆದು ಕಳಿಸಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದಿನ ಕಲಾಭಾರತಿಯಲ್ಲಿ ಬಹುಭಾಷಾ ತಾರೆ ಉರ್ವಶಿಯವರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಸಂದೇಶದ ಮೂಲಕ ಕೂಡ ತಿಳಿಸಿದಿರಿ. ಹಾಗೆ ಸಂದೇಶ ಕಳುಹಿಸದೇ ಇದ್ದವರು ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸಮಯ ಆಗಿದೆ 11:57, ಕಲಾಭಾರತಿಯನ್ನು ಮುಗಿಸುವಂತಹ ಸಮಯ ಬಂದಿದೆ. ಸದಾ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ. ಈ ಒಂದು ಕೊನೆಯ ಗೀತೆಯೊಂದಿಗೆ ಕಲಾಭಾರತಿಯನ್ನು ಮುಗಿಸ್ತೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಕೆಳಗ್ರೇನಿ, ಈ ಸಂಜೆ 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ, ಪತ್ರಿಕೆ ಯಾಕೆ ಓದಬೇಕು. ಸಂಜೆ 7:45 ಚಿತ್ರಗೀತೆಗಳು, 9:30 ನಾಟಕ ಕವಿ ಸಮಯ. ರಚನೆ ಕೆ ಟಿ ಗಟ್ಟಿ, ನಿರ್ಮಾಣ ಡಾಕ್ಟರ್ ಬಿ ಎಂ ಶರ್ಮೇಂದ್ರ ಸ್ವಾಮಿ. ಇದುವರೆಗೂ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 12:00 ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಗಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣ ವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಕಾಲುಗಳಲ್ಲಿ, ನವಲೂತಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದ್ ಪಡಿ ಅಂತ 3-4 ಹೆಸರಿನಿಂದ ಕರೀತಾರೆ. ಮತ್ತು ನಾವು ಹೋದಾಗ ನನಗೆ ಮೊತ್ತ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪಾ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ 100+ ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸಿಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಇದೆ ಅಹಮದಾಬಾದ್ ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದ್ಬಂತು.
0: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣ ಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು. ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸುಗಮ ಸಂಗೀತ, ಜಾನಪದ ಹಾಡುಗಾರಿಕೆ, ನಾಟಕ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ಸೇರಿದಂತೆ 5 ದಿನಗಳ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂದು ಸಂಜೆ 5:30 ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ಸೂರ್ಯ ಶಿಕಾರಿ ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಾರಿಯ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಗಸ್ಟ್ 1ರಂದು ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಜನ್ನೆಯರು ಮಂಡ್ಯ. ಇವರು ಪ್ರಸ್ತುತಿಪಡಿಸುತ್ತಿರುವ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ರಚನೆ ಪ್ರೊಫೆಸರ್ ಶ್ರೀಲತಾ, ನಿವೃತ್ತ ಪ್ರಾಧ್ಯಾಪಕರು. ಪರಿಕಲ್ಪನೆ ಡಾಕ್ಟರ್ ಛಾಯಾ ಆರ್ಪಿ. ವಿನ್ಯಾಸ ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ. ಜಾನಪದ ಹಾಡುಗಾರರು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಶ್ರೀಮತಿ ಮಾನಸ ಎಸಿ. ಸಂಭಾಷಣೆ ಹಾಗೂ ಸಮೂಹ ಗಾಯನ ಡಾಕ್ಟರ್ ಮಂಗಳಾ ಎಸ್ಎಸ್ಸಿ, ಡಾಕ್ಟರ್ ಸುಜಾತಾ ಅಕ್ಕಿ, ಪ್ರೊಫೆಸರ್ ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ ಎನ್ಎಸ್, ಡಾಕ್ಟರ್ ರಮ್ಯಾ ಎನ್, ಡಾಕ್ಟರ್ ತೇಜಸ್ವಿನಿ ಟಿವಿ, ಡಾಕ್ಟರ್ ಅನಸೂಯ ಹೊಂಬಾಳೆ. ಜನ್ನೆಯರ ಚಿತ್ತ ಜಾನಪದ ದತ್ತ.

0: ಓಹೋ, ಏನು ಛಾಯಾ ಕೆಂಪಮ್ಮ, ಜೋರಾಗ್ ಪದಗಳು ಬಿಡ್ತಾ ಇದ್ದೀರಿ, ಸರಸಮ್ಮನ್ನು ಬೇರೆ ಕರಿತಾ ಇದ್ದೀರಲ್ಲವ್ವ.
1: ಓ ಬನ್ನಿ ಬನ್ನಿ, ಎಲ್ಲ ಜನ್ಯರು ಇವತ್ತು ನಮ್ ಮನೆಗೆ ಒಟ್ಟಿಗೆ ಬಂದ್ರಲ್ಲ, ಲತಕ್ಕ, ಉಷಕ್ಕ, ಸುಜಾತಕ್ಕ, ಮಂಗಳಕ್ಕ, ಅನ್ಸೂಯಕ್ಕ, ಕೆಂಪಕ್ಕ, ರಮ್ಯಾ, ದೇವಿಕಾ, ತೇಜು, ಮಾನಸ, ಶಿಲ್ಪ, ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು ಕಣ್ರವ. ಮಾತ್ಕಾರ್ ಮಲ್ಲಕ್ಕನ್ ಮನೇಲಿ ಬ್ಯಾಸ್ಕೆಲ್ಲ ಹಸ್ರಾಯ್ತು, ಅಂದಂಗಾಯ್ತು, ಬನ್ನಿ ಬನ್ನಿ.
2: ಮಾತ್ಕಾತಿ ಮಾತ್ಕಾತಿ ನಿನ್ ಮನೆ ಬೈತಾದೆ ಅಂದ್ರೆ ಕುಂತ್ ಬೇಯ್ಲಿ ನಿಂತ್ ಬೇಯ್ಲಿ, ಮಾತೊಂದಿದ್ರೆ ಮರತ್ತಾಳೆ ಲೊಟ್ಟುಂತೀನಿ ಅಂದ್ಲಂತೆ ಅಂತೆವಳು ನೀನು. ಇನ್ನು ಇಷ್ಟ್ ಜನ ಸೇರಿದ್ರೆ ಕೇಳ್ಬೇಕೆ ಬಿಡು. ಅಕ್ಕ ಲತಕ್ಕ, ಅದೇನು ಕೈಲಿ ಪತ್ರಿಕೆ ಹಂಗದೆ?
3: ಏನಿಲ್ಲ ಕಣವ, ಲಗ್ನ ಪತ್ರಿಕೆ ಕಣ, ನನ್ ತಂಗಿಯ ಮಗಳು ಮದ್ವೆ ನಿಶ್ಚಯ ಆಗದೆ.
1: ಓ ಹಂಗಾರೆ ಮದ್ವೆ ಓಡಾಟ ಜೋರ್ವನ್ನು?
3: ಅಯ್ಯೋ ಯಾವ ಓಡಾಟವೂ ಇಲ್ಲ, ಈಗಿನ ಮದ್ವೆನಾ ಚಪ್ರಿಲ್ಲ, ಶಾಸ್ತ್ರಿಲ್ಲ, ಸಂಪ್ರದಾಯವಿಲ್ಲ, ಸೋಬಾನೆ ಅಂತೂ ಮೊದ್ಲೇ ಇಲ್ಲ, ಎಲ್ಲ ಕ್ಯಾಸೆಟ್ ಹಾಡುಗಳು. ಕಾಸೊಂದ್ ಕೊಟ್ರೆ ಎಲ್ಲಾ ಶಾಸ್ತ್ರನು ಅವರೇ ಮಾಡ್ತಾರಂತೆ. ಮದ್ವೆ ಮನೆ ಬಾಗ್ಲಲ್ಲಿ ನಿಂತು ಕರಿಯೋಕು ಜನ ಸಿಗ್ತಾರೆ, ನಮ್ದೇನು ಇಲ್ಲ. ಮದ್ವೆ ಅಂದ್ರೆ ಎಷ್ಟೊಂದ್ ಶಾಸ್ತ್ರ ಇರ್ತಿದ್ದ, ಒಂದೊಂದ್ ಶಾಸ್ತ್ರಕ್ಕೂ ಒಂದೊಂದ್ ಅರ್ಥ ಇರ್ತದೆ ಗೊತ್ತೇ.
1: ಮದ್ವೆಯಲ್ಲಿ ಅದೆಷ್ಟೋ ಸೋಬಾನೆ ಹಾಡುಗಳವೆ, ಕುಟ್ಟುವಾಗ, ಬೀಸುವಾಗ, ಅಸೆ ಇಕ್ಕುವಾಗ, ತಂಬಿಕ್ಕುವಾಗ, ಒಂದೊಂದ್ ಶಾಸ್ತ್ರಕ್ಕೂ ಸೋಬಾನೆ ಪದಗಳವೆ ಕನಕ. ಮದ್ವೆ ಉದ್ದೇಶನೇ ಎಷ್ಟೊಂದ್ ದೈವಿಕ ಅಂತ ಭಕ್ತಿ ಮೂಡಿಸ್ತವೆ.
0: ಹಂಗೆಯ ಜನಪದ ಅಗದಷ್ಟು ಆಳ, ಬಗ್ದಷ್ಟು ಭಾಗ್ಯ ಕಂಡ್ರವ.
4: ಹಂಗೆ ಕಂಡ್ರಕ್ಕ, ಪದ್ಯ, ಕಾವ್ಯ, ಕತೆ, ಗಾದೆ, ಒಗಟು, ಒಡಪು, ಲಾವಣಿ, ಗೀಗಿ ಪದ, ವಸಿ ಇದಾವೇನಕ್ಕ? ಮೂಗಂಡ್ಗಾವೆ, ಯಾರ್ ಮಾಡುದ್ರವ ಈ ಸೋಬಾನೆ ಪದಗೋಳ?
5: ಸೋಬಾನೆ ಅನ್ನೋದು ಯಾರು ಮಾಡಿದರವ್ವ, ಯಾರು ಮಾಡಿದರವ್ವ? ಸೂರ್ಯನ ತಂಗಿ ಧರಣವ್ವ, ಸೂರ್ಯನ ತಂಗಿ ಧರಣವ್ವ ಆಡಿದಾಡು ಲೋಕಾಕು ಚೆಲ್ಲಾಲು ಅರುದಾವೇ.
2: ಮದ್ವೆ ಅಂದ್ರೆ ಸುಮ್ನೆ ಐತೆ, ಅರ್ಶನ ಕುಟ್ಟಿ, ಆಸೆ ಇಕ್ಕಿ, ನೆಂಟ್ರಿಷ್ಟ್ರಿಗೆಲ್ಲ ಅಟ್ಟಿಕ್ಕಿ ಬಟ್ಟಿಕ್ಕದ್ರಲ್ವೇ ಮದ್ವೆ. ಮದ್ವೆಗೆ ಊರಿನ ಹಿರಿಕರೆಲ್ಲ ಬಂದು ವಿಳ್ಳೆ ತಿದ್ದಬೇಕು, ಅತ್ತೆ ಮಾವ ಒಡಹುಟ್ಟು ದೊಡ್ಡವ ಚಿಕ್ಕವ ಸೋದರತ್ತೆ ಸೋದ್ರ ಮಾವ ಯಾರಿಲ್ದಿದ್ರು ನಡೆಯಂಗಿಲ್ಲ ಕಣಕ್ಕ.

0: ಬರಬೇಕು ತಂಗಿ ಮದುವೆಗೆ ಅಂತ ಒಡುಟ್ಟಿದ್ದವಳನ್ನ ಕರಿಬೇಕು. ಒಡುಟ್ಟಿನ ಗಡಿಗೆ ಹಿಡಿಯಿದೆ, ಸೋದ್ರು ಮಾವ ಕಂಕಣ ಕಟ್ತೆ, ಮದ್ವೆ ನಡೆದದೆ. ಅಕ್ಕಿ ಕುಟ್ಟೊತ್ತಿಗೆ ಅಕ್ಕನ ಮಗ ಬರಬೇಕು, ಭತ್ತ ಕುಟ್ಟೊತ್ತಿಗೆ ಅತ್ತಿಗೆ ನಿಂತಿರ್ಬೇಕು. ಎಲ್ಲ ಸೇರಿದ್ರೆ ತಾನೆ ಮದ್ವೆ ಬೋ ಚೆಂದಾಗಿರೋದು.
1: ಗಂಧಾರು ಸಾಣ ಸೈತೋ ಪಾಂಡವಾರ ಕಾಂದ ಮಜ್ಜಣಕ್ಕೆ ಹೋಯ್ತೋ.
2: ಅಪ್ಪೋ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೆಸರು ಹೇಳೋ ಒಡಪು ಎಷ್ಟು ವೈನಾಗವೆ ಗೊತ್ತೇನಕ್ಕೋ. ಕೈ ಮುಗಿತೇನ ದೀಪ ಹಚ್ಚಿ ಹೆಸರು ಹೇಳ್ತೇನ ಒಡಪಚ್ಚಿ ಅಂತ ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳೋದು ಎಷ್ಟ್ ಚಂದ ಅಲ್ವೇನಕ್ಕೋ.
1: ಆನೆ ಮೇಲೆ ಅಂಬಾರಿ, ನನ್ನ ಹೆಂಡತಿ ಬಂಗಾರಿ, ಗುಲಾಬಿ ಕೆಂಪು ಮಲ್ಲಿಗೆ ಸಂಪು, ನನ್ನ ಹೆಂಡತಿ ಗೌರಿ ನನಗಿಂತ ಬಲು ಕೆಂಪು.
3: ಅದಕ್ಕೆ ಅಲ್ವೇನವ್ವ, ಹಿರಿಕರೆಲ್ಲ ಸೇರಿ ನೋಡಿ ಮಾಡಿ ಗಂಡು ಹೆಣ್ಣು ಸೇರ್ಸೋಕೆ ಏಳು ಜೊತೆ ಎಕಡ ಸೌದ ಇಟ್ಟಿದ್ವಂತೆ. ಸುಮ್ಮನೆ ಹೇಳ್ತಿದ್ರೆ ಮದ್ವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ.
0: ಇವತ್ತಿನ ಮದ್ವೆಗಳು ಯಾರು ಬೇಡ ಎತ್ತು ಬೇಡ, ಅವಸರದಲ್ಲೇ ನಿಶ್ಚಯ ಆಗಿ ಅವಸರದಲ್ಲೇ ಮುಗಿಸಿ ಆತುರದಲ್ಲೇ ಬೇರೆನೂ ಆಗೋಯ್ತಾರೆ.
3: ಹೆಣ್ಣನ್ ಚಂದ ನೋಡಿ ಮಣ್ಣನ್ ತಾಲಿ ಕಟ್ಟಿ ನೀರ್ ಬುಟ್ಟೆ ಇಟ್ಕೆ ಕಿಸ್ಕಂತು ಅನ್ನಂಗ್ ಆಗದೆ.
4: ಸಾಕ್ ಸಾಕ್ ನಿಗೂರಿ, ನಾಳ್ಗೆ ಈಗ ಒಬ್ಬಟ್ಟು ಬರ್ತೀನಿ ಕಣ್ರಕ್ಕ, ಒಂದ್ ಬಸ್ ರಸ್ಕೆ ಅದೇ ಹೋಗ್ಬೇಕು.
2: ವಾಸ್ಕೆ ಓದಿಯಾ? ಹೋಗುವೆ, ಒಂದ್ ಒಂಟೆ ಹೇಳ್ತೀನಿ ಬುಡ್ಸ್ಬಿಟ್ಟು ಹೋಗು.
4: ಅದೇನ್ ಹೇಳು?
2: ಮರದೊಳಗೆ ಮರ ಹುಟ್ಟಿ ಮರ ಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ, ಅದೇನ್ ಹೇಳುವ?
4: ಅದು ತುದ್ಬಾಯ್ಲೆ ಅದ ಕಣಕ್ಕ. ಹಾ ಗೊತ್ತಾಯ್ತು ಗೊತ್ತಾಯ್ತು, ತಾಯಿ ಮತ್ತು ಮಗು ಅಲ್ವೇ, ಅದಕ್ಕೆ ಸುತ್ತಿ ಬಳಸಿ ಕೇಳ್ತಿದ್ಯಾನು.
5: ಕಾಲ ಯಾವ್ದೇ ಆಗ್ಲಿ, ತಾಯ್ತನ ಸುಖ ಅಂದ್ರೆ ಹೆಣ್ ಜೀವ ಅದೆಷ್ಟ್ ಅಂಬಲಿಸ್ತದಲ್ವೇ.

0: ಶಿವನೇ.
1: ಹುಟ್ಟಿದ ಮನೆಗೆ ಕೀರ್ತಿ ತಂದು ಮೆಟ್ಟಿದ ಮನೆಗೆ ಬೆಳಕಾಗೋಳು ಹೆಣ್ಣು. ತಾನು ಹೆತ್ತ ಮಕ್ಕಳಿಗೆ ಸಂಸ್ಕಾರ ನೀಡಿ ಜೀವನ ಮೌಲ್ಯಗಳನ್ನ ಬಾಲ್ಯದೊಟ್ಟಿಗೆ ಹೇಳ್ತಾ ತಾಯಿ ಬೆಳೆಸ್ತಿದ್ಲು.

0: ಜನಪದರ ಪಾಡೆಲ್ಲ ಹಾಡಾಗಿ ಒಮ್ಮವೆ. ಅವರ ದೈವಭಕ್ತಿ, ಸರಳ ಜೀವನ, ತ್ಯಾಗ, ಹಂಬಲ, ಸುಖ ದುಃಖ, ಆಸರಿಕೆ ಬೇಸರಿಕೆ, ಹವಾಮಾನ, ಜಿಗುಪ್ಸೆ, ಉತ್ಸಾಹ ಎಲ್ಲನೂ ಜನಪದ ಗೀತೆಗಳಲ್ಲೇ ಹಾಡವ್ರೆ.
1: ನಮ್ ಜನಪದರು ಮಣ್ಣಿನ ಮಕ್ಕಳಾಗಿದ್ರು. ಅವ್ರ ಬದುಕು ಆರಂಭ ಆಯ್ತಿದ್ದೇ ಒಕ್ಕಲ್ತನದಿಂದ. ಬೇಸಾಯ ಅವ್ರಿಗೇನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ. ಆದ್ರೂ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಿದ್ರು. ಒಕ್ಕಲುತನಕ್ಕೆ ಎಗ್ಲು ಕೊಡೋ ಬಸವ ರೈತನ ಮನೆ ಮಗನೇ ಆಗಿರ್ತಿದ್ದ.
2: ಎತ್ತು ಎನ್ನಬಹುದೇ.

0: ಸ್ಥಾನ.
1: ಬಸವಣ್ಣನ್ಗೆ ಜಗತ್ನಾಗೆ ಮೊದಲನೇ ಸ್ಥಾನ. ಅವನು ಶಿವನ್ಗೂ ಏಳು ದಿನ ದೊಡ್ಡವನು. ಬೆಳಸನ್ನ ಉಲ್ಸ್ ಮಾಡೋ ತಿಪ್ಪೇನೂ ಶ್ರೇಷ್ಠ ನಮ್ಮ ಜನಪದರಿಗೆ. ಅದಕ್ಕೆ ಅದು ತಿಪ್ಪೇಸ್ವಾಮಿ. ಬಸವನ್ ಸಗಣಿ ಪ್ರಸಾದಕ್ಕಿಂತ ಹೆಚ್ಚು ಕಣಕ್ಕ.
0: ಕಸವ ಒಡೆದ ಕೈ ಕಸ್ತು.

0: ಜನಪದರ ಬದುಕಿನಲ್ಲಿ ಮಳೆ ರಾಯ ಬಹಳ ಮುಖ್ಯ ಆಗ್ತಾನೆ. ನಾವು ಚಿಕ್ಕವರಿದ್ದಾಗ ಮಳೆ ಬರದೇ ಇದ್ರೆ ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ಕೊಂಡು ಮನ್ ಮನೆಗೆ ಹೋಯ್ತಿದ್ದು. ಮಳೆ ತರೋನು ಇವರಿಗೆ ದೇವೇಂದ್ರ ರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರ ರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
1: ಗಾಳೆಪ್ಪ ಧೂಳೆಪ್ಪ ಸಿಡ್ಲೆಪ್ಪ ಮಿಂಚಪ್ಪ ಇವ್ರ ನಾಲ್ಕು ಮಂದಿ ಅಣ್ತಂದಿರು.

ಮಳೆ ರಾಯ ಭೂಮಿಗೆ ಬರ್ದಿದ್ರೆ ಅವನು ಕೋಪ ಬಂದಿದೆ ಅಂತ ಕಾಡಿ ಬೇಡಿ ಅವರನ್ನ ಕರಿತಿದ್ರು. ಮಳೆ ರಾಯನ ಸಮಾಧಾನ ಪಡಿಸಲು ಅಕ್ಕೈನ ಕಳಿಸ್ತಿದ್ರು.

ಮಳೆ ಇದ್ರೆ ಬೆಳೆ, ಇಲ್ದಿದ್ರೆ ಬರಿಗೋಳೆ ಅನ್ನೋಂಗೆ ತಮ್ಮ ಕಷ್ಟ ಅಷ್ಟೇ ಅಲ್ಲ, ಪಶು ಪಕ್ಷಿಗಳ ಕಷ್ಟವನ್ನು ನೋಡ್ಲಾರ್ದೆ ಮಳೆ ಸುರಿಸುವಂತ ಗುಬ್ಬಿಗಳು ಬೇಡಿ ಅಳ್ತಿದ್ದೋ ಅಂತಾರೆ.

0: ಭೂಮಿ ಇವರಿಗೆ ತಾಯಿಯಾದ್ರೆ ಮಳೆ ತರೋ ದೇವ್ರೇ ತಂದೆ, ಬಸವಣ್ಣ ಹೊಡ ಹುಟ್ಟಿದಣ್ಣ, ಗುಬ್ಬಿ ಪಕ್ಷಿ ಮಕ್ಕಳು, ಹೀಗೆ ಜನಪದರು ಪ್ರಕೃತಿಯ ಒಂದು ಭಾಗವಾಗಿ ಮಣ್ಣಿನ ಮಕ್ಕಳಾಗಿ ತಮ್ಮನ್ನ ಕಂಡ್ಕೊಂಡಿದ್ರು. ಕೃಷಿ ಕೆಲಸಗಳೇ ಅವ್ರಿಗೆ ಹಬ್ಬ. ರೈತರು ಹೊಲ ಉಳೋದಿಕ್ ಮುಂಚೆ ಹೊನ್ನೇರ್ ಕಟ್ಟಿ ಪೂಜೆ ಮಾಡ್ತಿದ್ರು.
1: ಉಗಾದಿ ಆ ಹಬ್ಬಕ್ಕೆ ಹೊಸ ಓರಿಗಳ ಓಡಿ ರೈತ ನಿನ್ನ ಆರಂಭ ಶುರುವಾಯ್ತು.
2: ರೈತ ನಿನ್ನ ಶುರುವ ಸುವಣ್ಣ ಕಾಯಿ ಒಡೆದು ಕೈಯ ಮುಗಿದಾನೋ, ಕಾಯಿ ಒಡೆದು ಕೈಯ ಮುಗಿದಾನೋ.
1: ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರೋ ಕೋಲು ಬಂಗಾರ.

0: ಬಿತ್ನೆ ಪೂಜೆ, ಹೆಚ್ಚು ಮಾಡೋದು, ಊರ್ಪಡಿ ಕೊಡೋದು, ಮುನಿ ಮಾಡೋದು, ಮಕ್ಕೆ ಹಬ್ಬ, ಬಸವನ ಹಬ್ಬ, ಕಾರಬ್ಬ, ಹಸ್ರಬ್ಬ, ಸಸ್ಮಾರಿ ಹಬ್ಬ, ಕಣ, ರಾಶಿ ಪೂಜೆ, ಮೆದೆ, ಕಳರೆಚ್ಚು, ಒಸ್ಮೀಸ್ಲು, ಬೊಮ್ಮಪ್ಪನ ಪೂಜೆ, ಬಂಗಿ ಪೂಜೆ, ತಿಪ್ಪೆ ದೇವರ ಪೂಜೆ, ಕುಂತಿ ಪೂಜೆ, ತಿಂಗಳ ಮಾವನ ಪೂಜೆ, ಸಂಕ್ರಾಂತಿ, ಇವೆಲ್ಲ ನಮ್ಮ ಜನಪದರ ಬದುಕಿನ ಹಬ್ಬಗಳು. ಒಂದೊಂದು ಹಬ್ಬವು ಅವರ ಬದುಕಿನಲ್ಲಿ ಹೇಳುವಂತದ್ದೇ ಆಗಿದ್ವು. ಆಗ ಈಗಿನಂತೆ ಆಡಂಬರದ ಪೂಜೆ ಆಚರಣೆ ಯಾವ ಇರ್ಲಿಲ್ಲ ಕಣ್ರವ.
1: ಒಂದ್ ಕೊಂತಿ ಪೂಜೆ ಒಂದ್

0: ಕಡಿಮೆ ಬೆಳೀಲಿ, ಹೆಚ್ಚಿಗೆ ಬೆಳೀಲಿ, ಎಲ್ಲ ಕೆಲ್ಸಕ್ಕಿಂತ ವ್ಯವಸಾಯವೇ ಮೇಲು ಅನ್ನೋದು ನಮ್ಮ ಅಪ್ಪಂದಿರ ಕಾಲದ ಮಾತಾಗಿತ್ತು. ಆರ್ ಪಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಲು ಮಗಂಗೆ ಬಡತನ ಉಂಟೆ, ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು ವ್ಯವಸಾಯಗಾರರು. ಯಾವ್ಯಾವ ಕಾಲಕ್ಕೆ ಏನೇನ್ ಮಾಡ್ಬೇಕೋ ಅದನ್ನ ಎಚ್ಚರಿಕೆಯಿಂದ ಮಾಡೋರು, ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು ಹೇಳೋರು. ಕಾದೋನ್ ಕುರಿ ನೋಡು, ಗೇದೋನ್ ಹೊಲ ನೋಡು ಅನ್ನೋ ಹಾಗೆ ಬದುಕಿದ್ರು. ಇಲ್ದಿದ್ರೆ ಊರ್ ಸುತ್ತ ಹೊಲ ಮನಿ ಗುಳ್ಕಾಯಿ ಗಾತ್ರದ ಮೆದೆ ಹಾಕ್ತಂಗೆ ಅಂತ ನಮ್ ಹಿರಿಯರು ಅಂತಿದ್ರು. ಅನುಭವವೇ ಜೀವನಕ್ಕೆ ಆಧಾರ ಅಂತ ಕಣ್ಕಂಡಿದ್ರು ಬುಡಕ.
1: ಯಾವ ಪುಸ್ತಕದೊಳಗು ಇಲ್ದೇ ಇರೋದು ಜೀವನಾನುಭವ, ಯಾವ ಶಾಲೆಯಲ್ಲೂ ಹೇಳ್ಕೊಡದೆ ಇರೋ ಪಾಠ ನಮ್ ಗಾದೆ ಒಳಗವೆ. ನಮ್ಮವ್ವ ಅಜ್ಜಿ ಮಾತ್ಕೊಂದ್ ಅರ್ಥ ಗಾದೆ ಹೇಳೋರು, ಕೇಳಕ್ಕೊಂದ್ ಚಂದ. ಅರಮನೆ ಮುಂದಿರ್ಬೇಡ, ಕುದುರೆ ಹಿಂದಿರ್ಬೇಡ ಅಂತ. ಕೊಟ್ಲಾರದೊಳಗೆ ಕೂಳಿಲ್ಲ, ಬೀಸ್ಲಾರದೊಳಗೆ ಹಿಟ್ಟಿಲ್ಲ ಅಂತಿದ್ರು ಅಲ್ವೇ. ಬಡಾಯ್ಕೊಂದ್ ಕಡಾಯ ತಂದ, ಕಡಾಯ್ದವನು ಲಡಾಯ ಮಾಡಿದಾಗ ಅದನ್ನೇ ತಕ್ಕೋಗ ಅಡ ಮಡಗ್ದ ಅಂತ. ಆಡ್ಮಾರಿ ಈಡ್ ಕಟ್ಟಿ ನೀರ್ ಕೊಚ್ಕೊಂಡ್ ಬಂದಾಗ ಆಡುಪೋಯ ಈಡುಪೋಯ ಅಂತ. ಹೀಗೆ ಇಂಥ ಮಾತುಗಳನ್ನ ಕೇಳ್ತಾ ಕೇಳ್ತಾ ಚಿಕ್ಕಂದ್ಲಿಂದಲೇ ಎಷ್ಟೋ ತಿಳುವಳಿಕೆ ಬರೋದು.
2: ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಟ ಆಡ್ತಿದ್ವಿ, ಆಟದ ಜೊತೆಯಲ್ಲಿ ತಿಳುವಳಿಕೆನೂ ಹೆಚ್ಚೋದು. ಬುಗ್ರಿ ಕೋಲಿ ಬಿಟ್ರೆ ಯಾವ ಆಟಕ್ಕೂ 5 ಪೈಸೆನು ಕೊಡಂಗಿಲ್ಲ. 3 ಇಂಚಿಂದ ಒಂದ್ ಕೋಲು, 6 ಇಂಚಿಂದ ಒಂದ್ ಕೋಲು ಇದ್ರೆ ಅದೇ ಬ್ಯಾಟು ಬಾಲು ಚಿನ್ನಿದಾಂಡು. ನಾವು ಹೆಣ್ಮಕ್ಳು ಬಳೆಚೂರು, ಕುಂಟಾಬಿಲ್ಲೆಗೊಂದು ಬಕರೆ ಪಚ್ಚಿ, ಚೌಕಾಬಾರಕ್ ನಾಲ್ಕು ಹುಣಸೆ ಬೀಜ, ಅಣೆಕಲ್ಗೆ 5 ಕಲ್ಲು ಇದ್ರೆ ಆಯ್ತು. ನಮ್ಮ ಆಟಗಳು ಅಷ್ಟೇ, ಖರ್ಚೇ ಇಲ್ದವು. ಆಟ ಆಡಿದ್ಮೇಲೆ ಸೋತವ್ರ ಕೈ ಕಾಯಿಸ್ತಾ ಇದ್ವಲ್ಲ, ಅದು ಮಜಾ. ನಾವ್ ಎಷ್ಟ್ ಚೆನ್ನಾಗಿ ಆಟ ಆಡ್ತಿದ್ದೋ.
1: ನಮ್ಮಜ್ಜಿ ಇದ್ರು ಚೌಕಾಬಾರ ಕೂತ್ರೆ ಕುರ್ತೇಟು, ಕಣ್ಣಲ್ಲೇ ಯಾವ ಕಾ ಎಲ್ಲದ್ ಬರ್ತದೆ, ಯಾವ ಕಾ ಹೊಡಿಬೋದು ಲೆಕ್ಕ ಹಾಕೋರು. 2 6 1 12 4, 1 6 ಹೋಯ್ತು, 1 6 12 ಬಾಕಿ, 4 ಬಾಕಿ ಅಂತ ಆಡೋರು. ಅಳುಗುಳಿ ಮನೆ ಕುಂತ್ರೆ ಎಷ್ಟಳ್ಳು ಇವಿವೇ ಮನೆಗೆ ಬರ್ತವೆ, ಇಷ್ಟೇ ಕರ ಈತವೆ ಅಂತ ಲೆಕ್ಕ ಹಾಕಿ 3 ಸುತ್ತು ಬರೋ ಹೊತ್ಗೆ ಆಟನೇ ಮುಗಿಸ್ಬಿಡೋಳು ಅಂತೇ ಲೆಕ್ಕಾಚಾರ. ನಮಗೆ ಆಳೆ ಮೇಲೆ ಬರ್ಕೊಂಡು ಮಾಡಿದ್ರು ಅವಳಷ್ಟು ಬೇಗ ಲೆಕ್ಕ ಬರ್ತಿರ್ಲಿಲ್ಲ. ಹುಲಿ ಕುರಿ ಆಟ, ಲಗೋರಿ, ಮರ್ಕೋತಿ, ಒಂದೊಂದಲ್ಲ ನಾವು ಆಡ್ತಿದ್ದ ಆಟಗಳು. ಎಷ್ಟು ಬಗೆ ಆಟಗಳು ನಿಮಗೆ ಗೊತ್ತೇ.

0: ಅವ್ರಿಗೆ ಮೊಬೈಲ್ ಕ್ಯಾಲ್ಕುಲೇಟರ್ ಕೊಟ್ರು ಲೆಕ್ಕ ಹಾಕೋಕೆ ಬರೋದಿಲ್ಲ, ಅವರು ಬಿರಳಲ್ಲೇ ಲೆಕ್ಕ ಹಾಕ್ತಿದ್ರು. ಇದ್ರ ಜೊತೆಗೆ ಎಷ್ಟೋ ಶಿಶುಪ್ರಾಸಗಳೇ ಆಟ ಆಗಿಬಿಟ್ಟಿದ್ವು. ಅಚ್ಚಚ್ಚೋ ಬೆಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಮಡ್ಕೆ ಕಪ್ಪು, ಯಾವ ಮಡ್ಕೆ ಸಾರನ್ ಮಡ್ಕೆ, ಯಾವ ಸಾರು ಬೇಳೆ ಸಾರು, ಯಾವ ಬೇಳೆ ತಿನ್ನೋ ಬೇಳೆ, ಯಾವ ತಿನ್ನು ಎಟ್ಟು ತಿನ್ನು.
1: ಅದಕ್ಕಿಂತ ಇದೆಷ್ಟು ಚಂದಾಗದೆ ಕೇಳು, ಮಾವ ಮಾವ ಮಲ್ಲಾರೆ, ಮಾವನ ಕೈಗೆ ಕಲ್ಲಾರೆ, ಕಲ್ಲಾರಮ್ಮನ ಕಟ್ಟೆಯಲ್ಲಿ ಕಾಯಿ ಸೊಪ್ಪು ಕುಯ್ತಿದ್ದಿ, ಗುಂಚಕ್ಕಿ ಗುರ್ರ ಅಂತೂ ನಂಜಿಮ ಡಮ್ ಅಂತೂ, ಎತ್ಕಳೆ ಮೊಗವ ಸುತ್ಕಳೆ ಚಾಪೆಯ, ಅಂತ್ರಳ್ಳಿಗೆ ಹೋಗೋಣ ಅಂತ್ರ ಕಟ್ಸೋಣ, ಸುದ್ದಿ ಮನೆಗೆ ಹೋಗೋಣ ಸುದ್ದಿ ತಿಳ್ಸೋಣ. ಎಷ್ಟು ಚೆನ್ನಾಗದೆ ನೋಡು.
2: ಒಂಟೊಡಿಯೋದು ಒಂದು ಕಲೆ ಕಂಡ್ರಕ್ಕ, ತಲೆ ಏನಿಂದ ಹಿಡಿದು ಪುರಾಣದ ವ್ಯಕ್ತಿಗಳ ಗಂಟ ಒಗಟ್ ಕಟ್ಟೋದ್ರಲ್ಲಿ ನಮ್ ಜನಪದರು ನಿಪುಣರು. ಒಡ್ಸೋದು ಬುದ್ಧಿ ಕಸರತ್ತು.
3: ಒಂದೇ ಎರಡೆ, ಎಷ್ಟ್ ಹೇಳಿದ್ರು ಮುಗಿಯೋದಿಲ್ಲ.
4: ಅದಿರ್ಲಿ ಕೇಳ್ರಿ, ಇಲ್ಲಿ ನಾಟಿ ಮದ್ದು ನಾಡಿಗೆ ಒಳ್ಳೇದು ಅಂತ ಹಿಂದೆ ಅಜ್ಜಿ ಮದ್ದು ಅಂತ ಮಾಡೋರು. ಅಜೀರ್ಣ ಆದ್ರೆ ಹೊಟ್ಟೆ ಉಬ್ಬರಿಸಿದ್ರೆ ಜೀರಿಗೆ ಕಷಾಯ ಕುಡಿಸೋರು, ಬಿದ್ದು ಏಟ್ ಮಾಡ್ಕೊಂಡ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತಂದು ರಸ ಹಿಂಡಿ ಹಚ್ಚೋರು. ತಟಕ್ಕನಿ ನಿಂತೋಗದ ಕಂಡ್ರವ್ವ.
5: ಅರ್ಶನ ಹಾಕಿದ್ರು ರಕ್ತ ನಿಂತೋಯ್ತಿತ್ತು. ಅಲರ್ಜಿಗಂದೆ ಆದ್ರೆ ದೊಡ್ಡಪತ್ರೆ ಹಚ್ತಿದ್ರು, ಕೆಮ್ಮಂದ್ರೆ ತುಳಸಿ ದೊಡ್ಡಪತ್ರೆ ಕಷಾಯ ಕುಡಿಸ್ತಿದ್ರು. ತುಂಬೆ ರಸನು ಒಳ್ಳೇದೇ, ಬಾಯಿ ಉಣ್ಗೆ ಬಾಯಿ ಬಸ್ಲೆ ಸೊಪ್ಪು, ಅಮ್ಮ ಆದ್ರೆ ಬೇವು ಸೊಪ್ಪು ಅರ್ಶನ. ಹೀಗೆ ಎಷ್ಟೋ ಮದ್ಗಳಿದ್ದು.
6: ಜನಪದ್ರು ಆಹಾರದ ಬೆಳೆಗಳನ್ನ ಬೆಳೀತಾ ಇದ್ರು, ಅಷ್ಟೇ ಅಲ್ಲ ಅವನ್ ಜೋಪಾನವಾಗಿ ವರ್ಷಾನ್ಗಟ್ಲೆ ಸಂಗ್ರಹಿಸಿಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಲ್ಲದೆ ಸಗಣಿಯಿಂದ ಸಾರಿಸಿದ ಬಿದಿರಿನ ತೊಂಬೆಯಲ್ಲಿ ಕೆಡದ ಹಾಗೆ ಇಡ್ತಾ ಇದ್ರು. ಮಣ್ಣಿನ ಮಣೆ, ಕಲ್ಲಿನ ಮರು, ಮರದ ಸೌಟು, ಮರದ ಮನಿಕೆ, ಹೀಗೆ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು.
0: ಇಷ್ಟೆಲ್ಲ ಉಷಕ್ಕ ಮನೆ ನಿಜವಾದ ಸ್ವರ್ಗ. ಗೃಹಿಣಿಯೇ ಮನೆ

0: ಆಧಾರ ಸ್ತಂಭವಾಗಿದ್ಲು. ಜನಪದದಲ್ಲಿ ಅವಳಿಗೆ ಗೃಹ ವಿಜ್ಞಾನವನ್ನ ಕುಟುಂಬವೇ ಕೊಡುಗೆಯಾಗಿ ಕೊಟ್ಟಿದೆ. ಅಲ್ಲಿ ಕಲೆ, ಆಹಾರ ಸಿದ್ಧತೆ, ಮಕ್ಕಳ ಪಾಲನೆ ಪೋಷಣೆ, ಆರೋಗ್ಯ ರಕ್ಷಣೆ, ಸಂಬಂಧಗಳು ಇವೆಲ್ಲದರ ತಿಳುವಳಿಕೆ ಕೊಡ್ತಿತ್ತು.
1: ಇವು ತಾಯಿಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮರಿ ಮಕ್ಕಳಿಗೆ, ಹೀಗೆ ಈ ಗೃಹ ವಿಜ್ಞಾನದ ಪಾಠಗಳು ಜನಪದದಲ್ಲಿ ಅರಿದು ಬರ್ತವೆ. ಆಧುನಿಕ ವಿಜ್ಞಾನದ ಮಿತಿಯನ್ನು ಮೀರಿ ಈ ಜನಪದ ಕೌಟುಂಬಿಕ ವಿಜ್ಞಾನ ವ್ಯಾಪಕವಾಗಿದೆ. ಎಲ್ಲ ಜ್ಞಾನ ವಿಜ್ಞಾನಕ್ಕೆ ತಾಯಿ ಬೇರೆ ನಮ್ಮ ಜನಪದ.
2: ಕುಟುಂಬದಲ್ಲಿ ಮಗುನ ಸಾಕಿ ಬೆಳೆಸಿ ಸಂಸ್ಕಾರ ಹೇಳ್ಕೊಡ್ತಿದ್ದವಳೇ ಹೆಣ್ಣು. ಅನುಕರಣೆಯಿಂದ ಸಂಪ್ರದಾಯ ಆಚರಣೆ ಹೇಳ್ಕೊಡ್ತಾ ಭಾಷೆ, ಸಂಸ್ಕೃತಿ, ಸಾಮಾಜಿಕ ಶಿಕ್ಷಣ ಎಲ್ಲಾನು ಗಾದೆ, ಕತೆ, ಗೀತೆ, ಒಡಪು, ಶಿಶುಪ್ರಾಸಗಳ ಮೂಲಕ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಿದ್ಲು. ಹಂಗಾಗಿ ಜನಪದ ಲೋಕದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನ ಐತೆ.
3: ಅದಕ್ಕೆ ಅಲ್ವಾ ಅಕ್ಕ, ಮನೆಗೊಂದು ಹೆಣ್ಣಿರ್ಬೇಕು ಅಂತಿದ್ದು. ಮನೆ ತುಂಬಾ ಗುರುಮಕ್ಳಿದ್ರು, ಮನೆ ಒಬ್ಳು ಹೆಣ್ಮಗ್ಳು ಹುಟ್ಟಿದ್ರೆ ಮಾಲಿನ ಬಳ್ಳಿ ಹಂಗೆ ಬಳಗ ಹೆಚ್ಚು ಅಂತ ಸುಮ್ನೆ ಹೇಳ್ತಿದ್ರೆ ನಮ್ಮ ಹಿರಿಯರು.

0: ನಮ್ಮ ಜನಪದ ಕಲೆ ಸಾಹಿತ್ಯ ಅಕ್ಷಯಪಾತ್ರೆ ಇದ್ದಂಗೆ. ಇಂಥ ಜನಪದವನ್ನು ಜನ್ಯರಾದ ನಾವು ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ಅದರ ವಿಚಾರಧಾರೆಯನ್ನ ಹಂಚಿ ಜನಪದದ ಹಿರಿಮೆ ತಿಳಿಸಿ ಕಲೆಗಳನ್ನು ಉಳಿಸಬೇಕು, ಅದರ ಮಹತ್ವ ಇಂದಿನವರೆಗೂ ಸಾರಬೇಕು ಅಂತ ಹೊರಟಿದ್ದೀವಿ. ಜನಪದ ಸಂಸ್ಕೃತಿಯನ್ನ ತಲೆಮಾರಿನಿಂದ ತಲೆಮಾರಿಗೆ ತರುವುದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು. ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲ ಸೇರಿ ಜಾನಪದ ಜನ್ಯರು ಎಂಬ ಸಂಸ್ಥೆ ಕಟ್ಟಿ ಸೇರಿರೋದು.
1: ಒಟ್ಟಾರೆ ಜಾನಪದವನ್ನ ಸಮಕಾಲೀನಗೊಳಿಸ್ತಾನೆ, ಯುವ ಮನಸ್ಸುಗಳಿಗೆ ಕಲಿಸ್ತಾ ಸಮಾನ ಹಾಗೂ ಸ್ವಸ್ಥ ಸಮಾಜವನ್ನ ಕಟ್ಟುವ ಘನ ಉದ್ದೇಶ ನಮ್ಮ ಜಾನಪದ ಜನ್ಯರು ಸಂಸ್ಥೆಯ ಮೂಲ ಧ್ಯೇಯವಾಗಿದೆ ಕಣ್ರಕ್ಕ.

0: ಇದುವರೆಗೂ ಮಂಡ್ಯದ ಜಾನಪದ ಜನ್ನೆಯರ ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದದತ್ತ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಿ.
4: ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:30. ಪ್ರಕಟಣೆಗಳು.

ಕೆಳಗರೆ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ಇವತ್ತಿನ ವಿಷಯ, ಪತ್ರಿಕೆ ಯಾಕೆ ಓದಬೇಕು. 6:10ಕ್ಕೆ ಪ್ರಕಟಣೆಗಳು, 6:15ಕ್ಕೆ ಆರೋಗ್ಯ ಭಾಗ್ಯ, 6:21ಕ್ಕೆ ರೈತರ

0: ಈ ಕಾರ್ಯಕ್ರಮ ಕೃಷಿರಂಗ. ಇದರಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ತುಕ್ಕನಹಟ್ಟಿ ಗ್ರಾಮದ ಸಕ್ರೆವ್ವ ರಾಮಪ್ಪ ಬೆಂದವಾಡ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಚಿತ್ರಗೀತೆಗಳ ಕಾರ್ಯಕ್ರಮ 7:45, 8:30 ಜನಪದ ಸಂಗೀತದಲ್ಲಿ ಹುಲಿಹೈದರ್ ಗ್ರಾಮದ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳು. ಭಾವಗೀತೆಗಳ ಕಾರ್ಯಕ್ರಮ 9:15, 9:30 ನಾಟಕ ಕವಿ ಸಮಯ. ರಚನೆ ಕೆಟಿ ಗಟ್ಟಿ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ. ನಂತರ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ.
1: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
2: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
3: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
4: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
5: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
6: ಇದು ಆಕಾಶವಾಣಿ.
7: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
6: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
7: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
6: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
7: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
6: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
7: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
6: ಸರ್ವೇ ಜನಾಃ ಸುಖಿನೋ ಭವಂತು,
7: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
6: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
7: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 12:35 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಉತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಕ್ಕಳಿರಲ್ಲವ ಮನೆ ತುಂಬ ಅನ್ನೋ ಮಾತನ್ನ ನಾವು ಕೇಳಿವಿ. ನಂತರದ ದಿನದೊಳಗ ನಾವಿಬ್ರು ನಮಗಿಬ್ರು ಅಂತಾಯ್ತು. ಆಮೇಲೆ ನಾವಿಬ್ರು ನಮಗೊಂದು ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಏನೇ ಆಗಲಿ, ಮನೆಯೊಳಗೆ ಒಂದು ಮಗು ಇದ್ರೆ ಚಂದ. ಮಗುವಿನ ಆಟ ಪಾಠ, ಅದು ನಕ್ಕಾಗ, ಬಿದ್ದಾಗ, ಎದ್ದಾಗ ಅದನ್ನು ನೋಡೋದೇ ಒಂದು ಚಂದ. ಆದರೆ ಎಷ್ಟೊಂದು ಸಂದರ್ಭದಲ್ಲಿ ಹಲವಾರು ಜನರಿಗೆ ಈ ಮಕ್ಕಳ ಭಾಗ್ಯ ಇರುವುದಿಲ್ಲ. ಹಂಗಂತ ನಿರಾಶರಾಗೋ ಕಾಲ ಇದಲ್ಲ. ಮಕ್ಕಳಿಲ್ಲದ ದಂಪತಿಗಳಿಗೂ ಕೂಡ ಮಕ್ಕಳ ಒಂದು ವರದಾನವನ್ನ ಕಲ್ಪಿಸಿಕೊಡ್ತಾ ಇದೆ ಧಾರವಾಡದ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರ.

0: ಒಂದು ಮಹಿಳೆಯರಿಗಾಗಿಯೇನೆ ಅಂತ ಒಂದು ವಿಶೇಷ ಆಸ್ಪತ್ರೆ ಕೂಡ ಇದೆ, ಮಹಿಳಾ ಸಂತಾನ ಸಾಫಲ್ಯ ಕೇಂದ್ರ ಇದೆ, ಮತ್ತೆ ಇದು ಒಂದು ಐವಿಎಫ್ ಸೆಂಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಎಲ್ಲ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನ ಮಾತನಾಡಿಸಿ ಈ ಒಂದು ಆಸ್ಪತ್ರೆಯ ಯಶಸ್ಸಿನ ಕಥೆಯನ್ನ ನಾವು ಕೇಳೋಣ ಅಂತ. ನಮಸ್ಕಾರ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ.
1: ನಮಸ್ಕಾರ ಮೇಡಮ್, ಕೇಳೋಗರಿಗೆ ನಮಸ್ಕಾರ.
0: ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ, ಎಲ್ಲಾ ಬಹುಶಃ ಮಕ್ಕಳು ಇಲ್ಲದಂತ ದಂಪತಿಗಳು ಮಕ್ಕಳನ್ನ ಪಡೆದ ಸಂದರ್ಭದೊಳಗ ಅವರು ನಿಮ್ಮನ್ನ ದೇವರು ಅಂತ ಆರಾಧಿಸ್ತಾ ಇರ್ತಾರೆ, ಹಂಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾಗಿನೇ ಇರ್ತದೆ, ಯಾಕಂದ್ರೆ ಒಂದಿಲ್ಲ ಒಂದು ಸಂದರ್ಭದೊಳಗ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಕೊಡ್ತೀವಿ, ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ನಮಗೆ ಸಹಾಯ ಹಸ್ತವನ್ನ ನೀಡಿರ್ತಾರೆ. ಈಗ ಡಾಕ್ಟರ್ ಗೀತಾ ಅವರ, ಮುಖ್ಯವಾಗಿ ನಿಮ್ಮ ಈ ಸರ್ವೋದಯ ಆಸ್ಪತ್ರೆ ಅದು ಒಂದು ಮಹಿಳಾ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲಿ ಸಂತಾನ ಸಾಫಲ್ಯ ಕೇಂದ್ರವನ್ನ ತಾವು ಸ್ಥಾಪಿಸಿದ್ದೀರಿ. ಇದರ ಮುಖ್ಯ ಉದ್ದೇಶನೇ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯವನ್ನ ಕರುಣಿಸೋದು ತಮ್ಮ ಮುಖ್ಯ ಉದ್ದೇಶ. ಇದರ ಒಂದು ಯಶಸ್ಸಿನ ಕಥೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಿ?
1: ಬಹುಶಃ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಾರತ ಅತ್ಯಂತ ಜನಸಂಖ್ಯೆ ಉಳ್ಳಂತಹ ದೇಶ ಇವತ್ತು ಪ್ರಪಂಚದೊಳಗ, ಅದಕ್ಕೆ ಬಹುಶಃ ಸಂತಾನಹೀನತೆ ಅನ್ನೋದು ಸಮಸ್ಯೆನೇ ಇರ್ಲಿಕ್ಕಿಲ್ಲ ಅನ್ನೋ ಒಂದು ಮನೋಭಾವನೆ ನನಗಿತ್ತು. ಆದ್ರೆ ನನಗೆ ಸ್ಪೆಷಲೈಸೇಷನ್ ಮಾಡ್ದಂಗೆ ಅದು ಎಂಥ ದೊಡ್ಡ ಒಂದು ವೈಯಕ್ತಿಕ ಸಮಸ್ಯೆ ಅನ್ನೋದು ಅರಿವಾಯ್ತು. ಹಿಂಗಾಗಿ ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡೆದು, ಒಂದು ಉತ್ತರ ಕರ್ನಾಟಕ ಜನರು ಮೊದಲೆಲ್ಲ ಐವಿಎಫ್ಗೆ ಮುಂಬೈಗೋ ಬೆಂಗಳೂರಿಗೋ ಹೋಗ್ಬೇಕಾದಂತಹ ಸಂದರ್ಭ ಇತ್ತು. ಅಂಥವರಿಗೆ ಒಂದು ಅತ್ಯಂತ ಉತ್ತಮವಾದಂತಹ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಳಗೊಂಡಂತಹದ್ದು ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ವಿಷಯದಲ್ಲೇ ಅಷ್ಟು ಸಾಕಷ್ಟು ಪರಿಣತಿಯನ್ನು ಹೊಂದಿ, ನನ್ನ ತಂಗಿ ಅವಳು ವೈದ್ಯ ಆಗಿದ್ದಾಳೆ, ಅವಳು ಭ್ರೂಣಶಾಸ್ತ್ರದಲ್ಲಿ ಅವಳು ಪರಿಣತಿಯನ್ನು ಪಡೆದು ಇಬ್ಬರು ಒಟ್ಟಿಗೆ ನಾವು ಈ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರವನ್ನು ಧಾರವಾಡದಲ್ಲಿ ಆರಂಭಿಸಿದ್ದೀವಿ. ಇದರಲ್ಲಿ ಎಲ್ಲಾ ಚಿಕಿತ್ಸೆಗಳು, ಅಂದ್ರೆ ಮಕ್ಕಳು ಇಲ್ಲದೆ ಇರೋರಿಗೆ ಏನ್ ಸಮಸ್ಯೆಗಳಿರ್ತಾವೋ ಅದು ಎಲ್ಲಾ ಸಮಸ್ಯೆಗಳು ಒಂದೇ ಸೂರಿನಡಿ ಸಿಗುವಂತಹ ಒಂದು ಸೌಲಭ್ಯ ಇದೆ. ಈಗಾಗಲೇ ನಮ್ಗೆ 2020ರಲ್ಲಿ ನಮ್ಮ ಈ ಐವಿಎಫ್ ಸೆಂಟರ್ ಕಾರ್ಯಾರಂಭ ಮಾಡಿತು. ಈ ವರ್ಷದಲ್ಲಿ ಸುಮಾರು 125 ಮಕ್ಕಳು ಆಗ್ಲೇ ಜನ್ಮ ತಾಳಿದ್ದಾರೆ, ಇನ್ನು 70-80 ಗರ್ಭಿಣಿಯರು ಐವಿಎಫ್ ನಿಂದ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಅಂದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡುವಂತಹ ಒಂದು ಐವಿಎಫ್ ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ.
0: ಈಗ ಡಾಕ್ಟರ್ ಗೀತಾ ಅವರ, ಇದು ನೀವು ಕಂಡಂತ ಕನಸು ಇವತ್ತು ಸಾಕಾರಗೊಂಡಿದೆ. ಈ ಒಂದು ದಂಪತಿಗಳು ಒಂಥರ ನಿರಾಶಾ ಭಾವದಿಂದ ತಮ್ಮ ಹತ್ರ ಬಂದಿರ್ತಾರೆ, ಅವರಿಗೆ ಒಂದು ಸಾಂತ್ವನ ನೀಡಿ, ಅವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ, ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಇಷ್ಟೆಲ್ಲ ಕೆಲಸ ಮಾಡುದು ಒಂದು ದೊಡ್ಡ ಕೆಲಸನೇ ಇದು. ಅಂದ್ರೆ ನಮ್ಮ ವೈಯಕ್ತಿಕ ತಾಳ್ಮೆಯನ್ನ ಒಂದು ಒರೆಗಚ್ಚಿ ಇದು ಮಾಡುವಂತ ಕೆಲಸ. ಇಂಥ ಕೆಲಸ ಮಾಡಿದಾಗ, ಮೊಟ್ಟ ಮೊದಲ ಶಿಶು ಜನಿಸಿದಾಗ ಏನ್ ಅನ್ಸಿತ್ತು ತಮಗೆ?
1: ಬಹಳ ಸಂತೋಷ ಆಗಿತ್ತು. ಬಹುಶಃ ಈಗ 125 ಮಕ್ಕಳು ಹುಟ್ಟಿದಾಗ ಅವೆಲ್ಲ ನನ್ನ ಮಕ್ಕಳೇ ಅನ್ನುವಂತ ಒಂದು ಖುಷಿ ನನಗೆ. ಅದೇ ಯಾಕಂದ್ರೆ ಪ್ರತಿ ದಂಪತಿಗಳು ಸುಮಾರು ವರ್ಷಗಳವರೆಗೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ನಿರಾಶರಾಗಿ ಇನ್ನೇನು ಚಿಕಿತ್ಸೆನೇ ಬೇಡ ಅನ್ನೋ ಸ್ಥಿತಿಯಲ್ಲಿರೋರು ಮತ್ತೆ ನಮ್ಮ ಹತ್ರ ಬಂದು ಒಂದು ಚಿಕಿತ್ಸೆ ಪಡ್ಕೊಂಡು ಅವರು ಅಷ್ಟು ತೊಂದರೆಯಿಂದ ಬಂದು ಒಂದು ಮಗು ತಗೊಂಡು ಮನೆಗೆ ಹೋಗುವಾಗ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ಮಾಡೋ ಒಂದು ಅವಕಾಶ ನಮಗ್ ಸಿಕ್ಕಿದೆ ಅಲ್ಲ ಅನ್ನುವಂಥದ್ದು ಶಬ್ದಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇಟ್ ಇಸ್ ಅನುಭವಿಸಿ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತೀನಿ. ಆದ್ರೆ ಅವ್ರ ಜೀವನದಲ್ಲಿ ನಾವು ಮಾಡುವಂತಹ ಬದಲಾವಣೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ನಮ್ಮ ಕೆಲಸಕ್ಕೆ ಒಂದು ಸಾರ್ಥಕ್ಯವನ್ನು ತಂದು ಕೊಡ್ತದೆ. ಅದು ತುಂಬಾ ಸಂತೋಷದ ಮತ್ತು ಸಾರ್ಥಕ್ಯದ ಕ್ಷಣ ನಮಗಾಗಿರ್ತದೆ.
0: ಒಬ್ಬ ವೈದ್ಯೆಯಾಗಿ ನಾನು ಕಲ್ತಿದ್ದು ನಾನು ಮಾಡ್ತಾ ಇರುವುದು ಒಂದು ಸಂತೃಪ್ತ ಭಾವನೆ.
1: ಖಂಡಿತ ಖಂಡಿತ ಖಂಡಿತ, ಯಾಕಂದ್ರೆ ಒಬ್ಬರ ಜೀವನದಲ್ಲಿ ಆಶಾಕಿರಣವಾಗೋದು, ಅವ್ರ ದುಃಖವನ್ನೆಲ್ಲ ಅವರಲ್ಲಿ ಅವ್ರ ಬಾಳಿನಲ್ಲಿ ಅವ್ರ ಜೀವನ ಬಹುಶಃ ಎಷ್ಟು ಬದಲಾವಣೆ ಆಗ್ತದೆ ಅಂದ್ರೆ ನಮ್ಗೆ ನಂಬಲಿಕ್ಕೆ ಆಗೋದಿಲ್ಲ. ಅಷ್ಟು ಸಂತೋಷ ಅವ್ರ ಮನೆಯೊಳಗೆ ಬರ್ತದೆ ಒಂದು ಮಗು ಬರೋದ್ರಿಂದ. ಸೊ ಆ ಸಂತೋಷಕ್ಕೆ ನಾವು ಎಲ್ಲೋ ಒಂದ್ ರೀತಿ ನಾವು ಕಾರಣ ಅನ್ನೋದು ಅನುಭವನೇ ನಮ್ಗೆ ಖುಷಿ ಕೊಡ್ತದೆ.
0: ಈಗ ಇದು ವಯಸ್ಸಿನಿಂದ ವಯಸ್ಸಿಗೆ ಬೇರೆ ಬೇರೆ ಆಗಿರ್ತದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಬಂದಂತಹ ದಂಪತಿಗಳ ಒಂದು ಯಶಸ್ಸಿನ ಕಥೆ ಬೇರೆ, ಆದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ಗಳು ಇರ್ತದೆ. ಅಂತ ಒಂದು ಅವಿಸ್ಮರಣೀಯ ಅಂದ್ರೆ ಒಂದು ಚಾಲೆಂಜಿಂಗ್ ಆಗಿ ನಾನು ಮಾಡಿರೋದು ಅಂತದೂ ಕೂಡ ಇರಬಹುದಲ್ಲ?
1: ಖಂಡಿತ, ಯಾಕಂದ್ರೆ ಈಗ ಹೊಸದಾಗಿ ಏನು ARTಬಿಲ್ ಅಂತ ಬಂತು. ಮೊದಲು ಈ ARTರೆಗ್ಯುಲೇಷನ್ಸ್ ಅಂತ ಇರಲಿಲ್ಲ ನಮ್ಮ ಭಾರತದಲ್ಲಿ. ಈಗ ಇತ್ತೀಚೆಗೆ ನಮ್ಮ ಸಂಸತ್ತಿನಲ್ಲಿ ಅದರದ್ದು ಒಂದು ಬಿಲ್ ಪಾಸ್ ಮಾಡಿದ್ರು, ಹೀಗಾಗಿ ಅದು ARTರೆಗ್ಯುಲೇಷನ್ ಬಿಲ್ಸ್ ಅಂತ ಕರಿತೀವಿ ಅದಕ್ಕೆ. ಅದ್ರ ಪ್ರಕಾರ ಒಂದು 50 ವರ್ಷದ ಮುಂದಿನ ಮಹಿಳೆಗೆ ಏಜ್ ಲಿಮಿಟ್ ಅಂತ 50 ಮಾಡಿದ್ದಾರೆ ವಯಸ್ಸಿನ ಮಿತಿ. 50 ವರ್ಷದ ನಂತರ IVF ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇವತ್ತು. ಹೀಗಾಗಿ ನಮ್ಮ ಹತ್ರ ಒಂದು 49ನೇ ವಯಸ್ಸಿಗೆ ಒಬ್ಬ ದಂಪತಿಗಳು ಬಂದ್ರು. ಒಂದು ಇನ್ನೊಂದು 6 ತಿಂಗಳ ಮುಂದೆ ಹೋಗಿದ್ರು ಬಹುಶಃ ನಾವು ಆ ಚಿಕಿತ್ಸೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಬಂದ್ರು, ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ಫಲಕಾರಿ ಆಗದೆ ನಮ್ಮ ಹತ್ರ ಬಂದ್ರು. 6ತಿಂಗಳು ಅವ್ರಿಗೆ ಟೈಮ್ ಇದ್ದಿದ್ದು. ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾವು ಬಹುಶಃ ಈ ಚಿಕಿತ್ಸೆನ ಮಾಡಕ್ ಆಗ್ತಿರ್ಲಿಲ್ಲ. ಅಂತವ್ರಿಗೆ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಶಿ ಕನ್ಸೀವ್ಡ್ ಈ ಒಂದು ಮಗು ತಗೊಂಡು 49ನೇ ವರ್ಷಕ್ಕೆ ಅವರಿಬ್ರು ತಾಯಿ ತಂದೆ ಆಗಿದ್ದಾರೆ. ಬಹಳ ಖುಷಿ ಪಡ್ತಾರೆ, ಇದೊಂದು ಆತರ ಹೇಳ್ಬೋದು. ಆಮೇಲೆ ಇನ್ನು ಎಷ್ಟೋ ಬಹಳ ಕ್ಲಿಷ್ಟಕರ ಸಮಸ್ಯೆಗಳಿಗೂ ನಮ್ಮ IVF ಒಂದು VF ಮತ್ತು ಸರೋಗಸಿ ಬಾಡಿಗೆ ತಾಯಿ ಟ್ರೀಟ್ಮೆಂಟ್ ಅಂತ ಏನ್ ಕರಿತೀವಿ, ಈಗ ಒಬ್ಬೊಬ್ಬರಿಗೆ ಹುಟ್ಟುತ್ತಾನೆ ಯುಟ್ರಸೇ ಇರುವುದಿಲ್ಲ, ಅಂತವ್ರಿಗೂ ಸಹ ಅವ್ರದೇ ಜೆನೆಟಿಕಲಿ ಅವ್ರದೇ ಮಗುನ ನಾವು ಬಾಡಿಗೆ ತಾಯಿ ಚಿಕಿತ್ಸೆ ಮೂಲಕ ಕೊಡಬಹುದು. ಸೊ ಅಂತ ಕೇಸಸ್ಗಳು ನಮ್ಮಲ್ಲಿ ಸಕ್ಸಸ್ ಆಗಿದ್ದಾವೆ. ಆಮೇಲೆ ಒಬ್ರು ನ್ಯಾಯವಾದಿಗಳು 7 ಸತಿ ಬೇರೆ ಬೇರೆ ಕಡೆ IVF ಮಾಡಿಸ್ಕೊಂಡು ಫೇಲ್ ಆಗಿ ನಮ್ಮ ಕಡೆ ಬಂದ್ರು. ನಮ್ಮಲ್ಲಿ ಫಸ್ಟ್ ಅಟೆಂಪ್ಟ್ಗೆ ಒಂದು ಮಗು ಆಯ್ತು, ಅವ್ರಿಗೆ ಮುಂದಿನ ವರ್ಷ ಇನ್ನೊಂದು ಮಗುಗಿನ್ನು ನಾವು ಇಲ್ಲಿ ಬರ್ತೀವಿ. ಹೀಗಾಗಿ ಅಂತ ಬಹಳಷ್ಟು ನಿರಾಶೆಗೊಂಡವರಿಗೆ ಒಂದು ಫಲಿತಾಂಶವನ್ನು ನಾವು ಕೊಟ್ಟಾಗ ಆಗುವಂತ ಸಂತೋಷ
0: ನಿಜವಾಗ್ಲೂ ಒಂಥರ ಸಾರ್ಥಕ್ಯ ಅಂತ ಅನಿಸ್ತದೆ ತಾವು ಹೇಳ್ದಂಗೆ. ಈಗ ಡಾಕ್ಟರ್ ಗೀತಾ ಅವರೇ, ತಮ್ಮ ಈ ಒಂದು ಸರ್ವೋದಯ ಮಹಿಳಾ ಆಸ್ಪತ್ರೆ, ಇಲ್ಲಿ ಇನ್ನೇನು ಫೆಸಿಲಿಟೀಸ್ಗಳನ್ನು ತಾವು ಮಾಡಿದ್ದೀರಿ?
1: ಸರ್ವೋದಯ ಮಹಿಳಾ ಆಸ್ಪತ್ರೆ ಒಂದು ನನ್ನ ಕನಸು ಏನಿತ್ತು ಅಂದ್ರೆ, ಒಬ್ಬ ಮಹಿಳೆಯ ಜೀವನದಲ್ಲಿ ಆರೋಗ್ಯ ಸಂಬಂಧಿ ಅವಶ್ಯಕತೆಗಳೇನಿರ್ತವೆ, ಫ್ರಮ್ ಪ್ಯುಬರ್ಟಿ ಟು ಮೆನೋಪಾಸ್, ಅಂದ್ರೆ ಅವಳು ಋತುಮತಿ ಆದಾಗಿಂದ ಹಿಡ್ಕೊಂಡು ಋತುಬಂಧದವರೆಗೂ, ಅಂದ್ರೆ ಮುಟ್ಟು ನಿಲ್ಲೋವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಏನ್ ಬೇಕಾದ್ರೂ ಅದನ್ನ ಒಂದೇ ಸೂರಿನಡಿ ನಮ್ಮ ಆಸ್ಪತ್ರೆ ಕೊಡುವಂತಹ ಒಂದು ಮಹಿಳಾ ಕೇಂದ್ರಿತ ಒಂದು ಅತ್ಯುತ್ತಮ ಸಂಸ್ಥೆ ಆಗ್ಬೇಕು ಅನ್ನೋ ಒಂದು ಕನಸು ನಂದಿತ್ತು. ಹೀಗಾಗಿ ಆ ರೀತಿಯಿಂದ ಎಲ್ಲಾ ಸಮಸ್ಯೆಗಳು, ಪ್ಯುಬರ್ಟಿ ಕೌನ್ಸಿಲಿಂಗ್, ಈಗ ಕಿಶೋರಿಯರಿಗೆ ಆಪ್ತ ಸಮಾಲೋಚನೆ ಅನ್ಬಹುದು, ಪ್ರೀ ಮರೈಟಲ್ ಕೌನ್ಸಿಲಿಂಗ್, ಮದುವೆ ಆಗೋ ಹೆಣ್ಮಕ್ಳಿಗೆ ಮೊದಲು ಅವ್ರು ಹೆಣ್ ಹೇಳ್ಬೇಕು ಅದು. ಆಮೇಲೆ ನಮ್ಮಲ್ಲಿ ಈಗ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಅಂತ ಮಾಡಿವೆ, ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಆಗುವಂತಹ ಒಂದು ಕ್ರಿಯೆ, ಯಾಕಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಹೆಚ್ಚು ನಾರ್ಮಲ್ ಡೆಲಿವರಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ. ಈಗ ಜಲಪ್ರಸವ, ನೀವು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದೊಳಗೆ ಕೇಳ್ತೀರಿ, ನೀರಿನಲ್ಲಿ ಆಮೇಲೆ ಡೆಲಿವರಿ ಮಾಡುವಂತದ್ದು, ಆ ವ್ಯವಸ್ಥೆಯನ್ನ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಆಸ್ಪತ್ರೆ ಆ ಸೇವೆಯನ್ನು ಒದಗಿಸಿದೆ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ಜಲಪ್ರಸವ ಅಂದ್ರೆ ನೀರಿನಲ್ಲಿ ಡೆಲಿವರಿ ಆಗುವಂತಹ ಒಂದು ವ್ಯವಸ್ಥೆ ಇದೆ. ಇದ್ರೊಳಗೆ ಏನ್ ಸ್ಪೆಷಾಲಿಟಿ ಅಂದ್ರೆ, ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನ ಇದ್ರೊಳಗೆ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಬರುವಂತಹ ಗರ್ಭ ಸಂಸ್ಕಾರವನ್ನ, ಇನ್ನೊಂದು ಹಿಪ್ನೋ ಬರ್ದಿಂಗ್ ಅಂತ ಕರಿತೀವಿ ಆ ವ್ಯವಸ್ಥೆನ, ವೆಸ್ಟರ್ನ್ ಮಿಡ್ವೈಫರಿ, ಪಾಶ್ಚಿಮಾತ್ಯ ದೇಶದೊಳಗೆ ಏನ್ ಮಿಡ್ವೈಫರಿ ಸಿಸ್ಟಮ್ ಇದೆ ಅದನ್ನ, ಮತ್ತೆ ಜಲಪ್ರಸವ, ವಾಟರ್ ಬರ್ತ್, ಇದೆಲ್ಲಾನು ಇಂಟಿಗ್ರೇಟ್ ಮಾಡಿ ಅದನ್ನ ಒಂದು ಪ್ರಸವ ಮತ್ತು ಶಿಶು ಜನನ ಒಂದು ಅತ್ಯಂತ ಮೆಮೊರೇಬಲ್, ಆಹ್ಲಾದಕರ ಮತ್ತು ನೆನಪಿಡುವಂತಹ ಮರೆಯಲಾಗದಂತ ಒಂದು ಅನುಭವ ಆ ದಂಪತಿಗಳಿಗೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸ್ವಾಭಾವಿಕ ಹೆರಿಗೆ ಕೇಂದ್ರವನ್ನ ಇಲ್ಲಿ ಶುರು ಮಾಡಲಾಗಿದೆ. ಆಮೇಲೆ ಇನ್ನು ಈಗ ಲೇಸರ್ ಚಿಕಿತ್ಸೆ, ಈಗ ಮಧ್ಯವಯಸ್ಕ ಮಹಿಳೆಯರಿಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ, ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇರ್ತದೆ, ಅಂದ್ರೆ ಗರ್ಭಕೋಶ ಕೆಳಗೆ ಜಾರಿ ಇರ್ತದೆ, ಅಥವಾ ಈಗ ಡೆಲಿವರಿ ಆದ್ಮೇಲೆ ನ್ಯಾಚುರಲಿ ಅವ್ರಿಗೆ ಲೈಂಗಿಕತೆಯೊಳಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ, ಎಷ್ಟೋ ಹೇಳಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳಿಂದ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ. ಅಂತವ್ರಿಗೆ ಒಂದು ಇಂಟಿಮೇಟ್ ಹೆಲ್ತ್ ಕ್ಲಿನಿಕ್ ಅಂತ ನಾವು ಮಾಡಿದೀವಿ, ಅವ್ರ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಅಥವಾ ಈ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆಗಳಿದ್ರೆ ಅದೆಲ್ಲವನ್ನು ಚಿಕಿತ್ಸೆಗೆ ಮಾಡುವಂತಹ ಒಂದು ವಿಧಾನ ನಮ್ಮಲ್ಲಿದೆ. ಆಮೇಲೆ

0: ಕೊಡುವಂತ ಅರವಳಿಕೆಗೂ ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಕೊಡುವಂತ ಅರವಳಿಕೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ನಮ್ಮ ಕೇಳುಗರಿಗೆ ಈ ಅರವಳಿಕೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
1: ಕಾರ್ಡಿಯಾಕ್ ಶಸ್ತ್ರಚಿಕಿತ್ಸೆ ಅಂದರೆ ಇದು ಬರೀ ಸರ್ಜನ್ ಒಬ್ಬದೇ ಕೈ ಚಳಕ ಇರೋದಿಲ್ಲ. ಇದರೊಳಗೆ ಇದರಲ್ಲಿ ಒಂದು ತಂಡದ ಕಾರ್ಯ ಇರುತ್ತೆ. ಅಂದ್ರೆ ಸರ್ಜನ್, ಅನಸ್ಥೆಟಿಸ್ಟ್, ಪರ್ಫ್ಯೂಷನಿಸ್ಟ್, ನರ್ಸ್ ಮತ್ತು ತಂತ್ರಜ್ಞರು ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹಾರ್ಟ್ ಆಪರೇಷನ್ಸ್ ಟೈಮ್ನಲ್ಲಿ ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಜರಿ ಪ್ರೊಲಾಂಗ್ ಇರುತ್ತೆ, 3-4 ಅವರ್ಸ್ ಇರುತ್ತೆ. ತಂಡದ ಕಾರ್ಯ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ ಕಾರ್ಡಿಯಾಕ್ ಸರ್ಜರಿಯಲ್ಲಿ. ಈಗ ಇದರೊಳಗೆ ಸಾಮಾನ್ಯ ಜನಕ್ಕೆ ಅರವಳಿಕೆ ಬಗ್ಗೆ ಅದರ ಅರಿವಿರೋದಿಲ್ಲ, ಬರೀ ಹಾರ್ಟ್ ಆಪರೇಷನ್ ಬಗ್ಗೆ ಅಷ್ಟೇ ವಿಚಾರ ಮಾಡುತ್ತಾರೆ. ಹಾಗಾದಾಗ ನಾವು ಅನಸ್ಥೀಶಿಯಾ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಅನಸ್ಥೀಶಿಯಾ ಅಂದ್ರೆ ನೋವಿಲ್ಲದೆ ಸುರಕ್ಷಿತವಾಗಿ ನಾವು ಶಸ್ತ್ರಚಿಕಿತ್ಸೆಗೆ ತಯಾರಿಸುವ ವೈದ್ಯಕೀಯ ವಿಧಾನ ಅರವಳಿಕೆ ಅಂದ್ರೆ. ಅದರಲ್ಲೂ ನಮ್ಮ ಕಾರ್ಡಿಯಾಕ್ ಅನಸ್ಥೀಶಿಯಾದಲ್ಲಿ ಇದು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಯಾಕೆಂದರೆ ಇಲ್ಲಿ ಹೃದಯ, ಶ್ವಾಸಕೋಶ ಮತ್ತು ಮೆದುಳು ಈ ಮೂರು ಜೀವನಾಂಶದ ಅಂಗಗಳು ನಮ್ಮ ಅನಸ್ಥೀಶಿಯಾ ಕೈಯಲ್ಲೇ ಇರುತ್ತವೆ. ಇದು ಸರಳವಾಗಿ ಅನಸ್ಥೀಶಿಯಾ ಅಂದರೇನು ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಒಂದು ಸಲ ಶಸ್ತ್ರ

0: ಆಗ ನಾವು ಅನಸ್ತೀಶಿಯಾ ಅಂದರೆ ಏನು ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಅನಸ್ತೀಶಿಯಾ ಅಂದರೆ ನೋವಿಲ್ಲದೆ ಸುರಕ್ಷಿತವಾಗಿ ನಾವು ಶಸ್ತ್ರಚಿಕಿತ್ಸೆಗೆ ತಯಾರಿಸುವ ವೈದ್ಯಕೀಯ ವಿಧಾನ ಅರವಳಿಕೆ ಅಂದರೆ. ಅದರಲ್ಲೂ ನಮ್ಮ ಕಾರ್ಡಿಯಾಕ್ ಅನಸ್ತೀಶಿಯಾದಲ್ಲಿ ಇದು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಏಕೆಂದರೆ ಇಲ್ಲಿ ಹೃದಯ, ಶ್ವಾಸಕೋಶ ಮತ್ತು ಮೆದುಳು ಈ ಮೂರೂ ಜೀವನಾಂಶದ ಅಂಗಗಳು ನಮ್ಮ ಅನಸ್ತೀಶಿಯಾ ಕೈಯಲ್ಲೇ ಇರುತ್ತವೆ. ಇದು ಸರಳವಾಗಿ ಅನಸ್ತೀಶಿಯಾ ಅಂದರೇನು ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಒಂದು ಸಲ ಶಸ್ತ್ರಚಿಕಿತ್ಸೆ ಕಡಿಮೆ ಆದಾಗ ಶ್ವಾಸಕೋಶದ ಮಷೀನಿಗೆ ನಾವು ಏನು ಅಟ್ಯಾಚ್ ಮಾಡಿರ್ತೀವೋ ಆ ಆಮ್ಲಜನಕವನ್ನು ಜಾಸ್ತಿ ಮಾಡಿ ಸರಿಯಾದ ರೀತಿಯಲ್ಲಿ ಆಮ್ಲಜನಕದ ಮಟ್ಟ ಶರೀರದಲ್ಲಿ ಇರುವ ಹಾಗೆ ನೋಡಿಕೊಳ್ತೇವೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ರೋಗಿಯನ್ನ ಯೂಶುವಲಿ ವೆಂಟಿಲೇಟರ್ ಅಂದ್ರೆ ಶ್ವಾಸಕೋಶದ ಮಷೀನಿಗೆ ಕನೆಕ್ಟ್ ಮಾಡಿರ್ತೀವಿ. ಯಾವಾಗ ರೋಗಿಯನ್ನ ಅದು ಸರಿಯಾಗಿ ಉಸಿರಾಡಿಸುತ್ತದೆಯೋ ಇಲ್ಲವೋ ಅದನ್ನು ತಿಳಿಯಲು ನಾವು ಈ ಕಾರ್ಬನ್ ಡೈಆಕ್ಸೈಡ್ ಮಾನಿಟ್ರಿಂಗ್ ಅನ್ನ ಅಂಟಿಸಿರ್ತೇವೆ. ಹಾಗೆಯೇ ರೋಗಿಯ ತಾಪಮಾನವೂ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವ ಕೊಠಡಿ ಏರ್ ಕಂಡೀಷನ್ ಆಗಿರುತ್ತೆ, ಹವಾನಿಯಂತ್ರಿತ ಕೊಠಡಿ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ, ರೋಗಿಯ ತಾಪಮಾನ ಕಡಿಮೆ ಆಗುವ ಚಾನ್ಸ್ ಇರುತ್ತೆ. ಅದನ್ನ ಸರಿಯಾಗಿಡಲು ನಾವು ತಾಪಮಾನದ ಇದನ್ನ ಅಟ್ಯಾಚ್ ಮಾಡಿರ್ತೇವೆ. ಈ ರೀತಿಯಲ್ಲಿ ನಾವು ರೋಗಿಯನ್ನ ಸರಿಯಾದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಆಗುವ ಹಾಗೆ ನೋಡ್ಕೊಳ್ತೇವೆ.
1: ಅಂದ್ರೆ ಶಸ್ತ್ರಚಿಕಿತ್ಸೆಯ ಕಾರ್ಯ ಪೂರ್ತಿ ಆಗುವವರೆಗೂ ಶಸ್ತ್ರಚಿಕಿತ್ಸಾ ತಂಡದ ಜೊತೆಗೆ ತಾವು ಇದ್ದೇ ಇರ್ತೀರಿ ಅಂತ ಹೇಳ್ತೀರಿ.
0: ಹೌದು
1: ಡಾಕ್ಟರ್. ಸಾಮಾನ್ಯವಾಗಿ ಒಬ್ಬ ಕಾರ್ಡಿಯಾಕ್ ಸರ್ಜರಿ ಆದಂತ ಮನುಷ್ಯನಿಗೆ ಎಷ್ಟು ಗಂಟೆಗಳ ನಂತರ ಎಚ್ಚರ ಬರ್ತದೆ ಅಂತ ಹೇಳ್ತೀರಿ?
0: ಯೂಶುವಲಿ ಏನಾಗುತ್ತೆ ಅಂದ್ರೆ ಬೇರೆ ಆಪರೇಷನ್ ತರ ಆಗಲ್ಲ ಹೃದಯ ಶಸ್ತ್ರಚಿಕಿತ್ಸೆ. ಹೃದಯ ಶಸ್ತ್ರಚಿಕಿತ್ಸೆ ಆದಮೇಲೆ ನಾವು ಒಂದು ಅಥವಾ ಎರಡು ದಿನಗಳ ಕಾಲ ರೋಗಿಯನ್ನು ICUಯಲ್ಲಿ ಮಾನಿಟರಿಂಗ್ ಕೇರ್ ಅಲ್ಲಿ ಇಡಬೇಕಾಗತ್ತೆ. ಯೂಶುವಲಿ ನಾವು ಪೇಷಂಟ್ಗೆ 24 to 42 hours ಪೇಷಂಟ್ ಅನ್ನ ಶ್ವಾಸಕೋಶದ ಮಷೀನಿನಲ್ಲಿ ಇಟ್ಟಿರ್ತೇವೆ. ಯಾಕಂದ್ರೆ ಆ ಟೈಮಲ್ಲೂ ಸಹ ಹೃದಯದ ಬಡಿತ ಹೆಚ್ಚು ಕಡಿಮೆ ಆಗ್ಬೋದು, ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗ್ಬೋದು, ಹಾಗೆ ಅವನ ಆಕ್ಸಿಜನ್ ಮಟ್ಟ ಕಡಿಮೆ ಆಗ್ಬೋದು, ತಾಪಮಾನ ಕಡಿಮೆ ಆಗ್ಬೋದು. ಇವೆಲ್ಲ ಹೇಗೆ ನಾವು ಸರ್ಜರಿಯಲ್ಲಿ ಹೇಗೆ ಮಾನಿಟರ್ ಮಾಡ್ತೀವೋ ಹಾಗೆಯೇ ಪೋಸ್ಟ್ ಆಪ್ ಕೇರಲ್ಲೂ ಸಮಾನವಾಗಿ ಮಾನಿಟರ್ ಮಾಡಬೇಕಾಗುತ್ತದೆ. ಇಲ್ಲ ಅಂತ ಹೇಳಿದರೆ ಪೇಷಂಟ್ಗೆ ತೊಂದರೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆದ್ದರಿಂದ ನಾವು ಯಾವ ರೀತಿ ಪೇಷಂಟನ್ನು ಒಂದು ಅಥವಾ ಎರಡು ದಿನಗಳ ಕಾಲ ಕ್ರೇಟ್ ಮಾನಿಟರ್ ಕೇರಲ್ಲಿ ಇಡಬೇಕಾಗುತ್ತೆ ಪೇಷಂಟನ್ನು. ಅದಾದ ಮೇಲೆ ಎರಡು ದಿನಗಳ ಆದ ಮೇಲೆ ಪೇಷಂಟನ್ನು ICUಯಿಂದ ತೆಗೆದು ವಾರ್ಡಿಗೆ ಶಿಫ್ಟ್ ಮಾಡುವಂತಹ ಇದನ್ನು ಮಾಡ್ತೇವೆ.
1: ಇನ್ನೊಂದು ನಾವು ಕೇಳ್ತಿರ್ತೀವಿ, ಆಪರೇಷನ್ ಮಾಡುವಾಗ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನ್ ಮೇಲೆ ಮಲಗಿಸಿರ್ತಾರೆ ಅಂತ ಕೇಳ್ತೀವಿ, ಏನಿದು ಈ ಮಷೀನ್ನ ಕಾರ್ಯವೈಖರಿ ಏನು?
0: ಕೆಲವೊಂದು ಹಾರ್ಟ್ ಸರ್ಜರಿಗಳಲ್ಲಿ ಬೇರೆ ಬೇರೆ ತರ ಸರ್ಜರಿ ಇರುತ್ತವೆ. ಒಂದು ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಕವಾಟ ಬದಲಾವಣೆ ಅಂತ ಹೇಳ್ತೀವಿ, ಇನ್ನು ಪಿಡಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ತರ ಸರ್ಜರಿಗಳು ಇರ್ತವೆ. ಅದರಲ್ಲಿ ಈ ಕೊರೋನರಿ ಆರ್ಟರಿ ಸರ್ಜರಿ ಏನಂತ, ಇದಕ್ಕೆ ನಾವು ಯೂಶುವಲಿ ಆಗಿ ಕಾರ್ಡಿಯಾಕ್ ಬೈಪಾಸ್ ಮಷೀನ್ ಅನ್ನ ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಇದನ್ನ ಬೀಟಿಂಗ್ ಹಾರ್ಟ್ ಅಲ್ಲಿ ನಾವು ಆಕ್ಟೋಪಸ್ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸಿ ಮಾಡಬಹುದು. ಏನಾದರೂ ಎಮರ್ಜೆನ್ಸಿ ಆದ್ರೆ ಕೊರೋನರಿ ಆರ್ಟರಿ ಮಾಡೋ ಟೈಮಲ್ಲಿ ಆವಾಗಷ್ಟೇ ಕಾರ್ಡಿಯಾಕ್ ಬೈಪಾಸ್ಗೆ ಹೋಗ್ತೀವಿ. ಈ ಕವಾಟ ಬದಲಾವಣೆ ಇರ್ಬೋದು ಅಥವಾ ಕಂಜನೈಟಲ್ ಪ್ರಾಬ್ಲಮ್ ಇರೋದು, ಆವಾಗ ಎದೆ ಬಡಿತವನ್ನು ನಿಲ್ಲಿಸಿಯೇ ಹಾರ್ಟ್ ಆಪರೇಷನ್ ಮಾಡಬೇಕಾಗುತ್ತೆ. ಅಂತಹ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಕನೆಕ್ಟ್ ಮಾಡ್ತೀವಿ. ಹಾರ್ಟ್ ಲಂಗ್ ಮಷೀನ್ ಅಂತ ಅಂದ ಹೇಳಿದ್ರೆ ಏನಂತಂದ್ರೆ, ಶ್ವಾಸಕೋಶ ಏನ್ ಕೆಲಸ ಮಾಡುತ್ತೋ ಆ ಕೆಲಸವನ್ನ ಹಾರ್ಟ್ ಲಂಗ್ ಮಷೀನ್ ಮಾಡುತ್ತೆ. ಒಂದು ಸಲ ನಾವು ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಹಾಕಿದ್ರೂ ಸಹ ರೋಗಿಯಲ್ಲಿ ಆಕ್ಸಿಜನ್ ಮಟ್ಟ, ಅವ್ರದ್ದು ಆಸಿಡ್ ಬೇಸ್ ಬ್ಯಾಲೆನ್ಸ್ ಇರ್ಬೋದು, ಅವನ್ನೆಲ್ಲವನ್ನ ಕನ್ಸಿಸ್ಟೆಂಟ್ ಆಗಿ ಅವ್ರಿ 30 minutes ನಾವು ನೋಡ್ತಾ ಇರಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ನೋಡಿ ಅದನ್ನ ಟ್ರೀಟ್ಮೆಂಟ್ ಅನ್ನ ಔಷಧಿಯನ್ನ ಸಕಾಲವಾಗಿ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ರೋಗಿಗೆ ತೊಂದರೆ ಆಗುವ ಚಾನ್ಸ್ ಬಹಳ. ಮೇನ್ ಆಗಿ ಮೆದುಳಿನ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬೈಪಾಸ್ ಟೈಮಲ್ಲಿ ಮೆದುಳಿನ ರಕ್ಷಣೆಯನ್ನು ನಾವು ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಅಷ್ಟೇ ಪರ್ಫ್ಯೂಷನ್ ಪ್ರೆಷರ್ ಅಂತ ಇರುತ್ತೆ, ಅದನ್ನೆಲ್ಲವನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಅದು ಕಡಿಮೆ ಆದಲ್ಲಿ ಸೂಕ್ತವಾದ ಔಷಧಿಯನ್ನು ಕೊಟ್ಟು ಮಾನಿಟರ್ ಮಾಡಬೇಕಾಗತ್ತೆ.
1: ಅಂದ್ರೆ ಹಾರ್ಟ್ ಲಂಗ್ ಮಷೀನ್ ಮೇಲೆ ಈ ಹೃದಯವನ್ನ ಶಿಫ್ಟ್ ಮಾಡಿದಾಗ ನೀವು ಸರ್ಜರಿ ಮಾಡಿದ್ಮೇಲೆ ಮತ್ತೆ ಹೃದಯವನ್ನ ವ್ಯಕ್ತಿಗೆ ಹಾಕ್ತೀರಿ?
0: ಹೌದು, ಸರ್ಜರಿ ಮಾಡಾದ ಮೇಲೆ ಮತ್ತೆ ಹೃದಯಕ್ಕೆ ಜೀವ ಬರಲು ಮತ್ತೆ ಬೇರೆ ಔಷಧಿಯನ್ನ ಕೊಟ್ಟು ಆ ಮಷೀನ್ ಅನ್ನು ಆಫ್ ಮಾಡಿ ಹೃದಯಕ್ಕೆ ಜೀವ ಬರುವ ಹಾಗೆ ಮಾಡ್ತೀವಿ.
1: ಅಂದ್ರೆ ಆವಾಗೂ ಕೂಡ ಅನಸ್ಥೆಸಿಸ್ಟ್ ಪಾತ್ರ ಬಹಳ ಮುಖ್ಯ.
0: ಹೌದು, ಆವಾಗಲೂ ಕೂಡ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆವಾಗ ಬೈಪಾಸ್ ಮಷೀನ್ ಇಂದ

0: ಅಂತಹ ಯೋಜನೆಯಾಗಿದ್ದು ಇದು 1 ವರ್ಷ ಮುಂದುವರಿಸಿರುತ್ತಾರೆ. 2026-27ನೇ ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
1: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತ ಹೇಳಿ?
0: ನಮ್ಮದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ

0: ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂತಹ ಸಾಧನಗಳಿರ್ಬೋದು, ಇದನ್ನು ನೀಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಥವಾ ಅವರಿಗೆ ಏನಾದ್ರೂ ಪ್ರೋತ್ಸಾಹಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂಥದ್ದು ಈ ತರ ಏನಾದ್ರೂ ಆಗಿದೆ ಅಂತೇಳಿ?
1: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬಾ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನ ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದ್ರೆ ಮೀನು ತುಂಬಾ ಬೇಗ ಕೆಡುವಂತ ಆಹಾರ, ಇದನ್ನ ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನ ಜೋಪಾಸಣೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನ ನೀಡಿದ್ದೇವೆ. ಮತ್ತೆ ಮೀನನ್ನ ಹಿಡಿದು ತಂದ ರಫ್ತು ಮಾಡಬಹುದಾದಂತ ಮೀನುಗಳನ್ನ ಎಲ್ಲ ಶೇಖರಣೆ ಮಾಡ್ಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಅನ್ನು ಸಹ ಈ ಯೋಜನೆಯ ಅಡಿಯಲ್ಲಿ ನೀಡಿದ್ದೇವೆ. ಅಂದ್ರೆ ಆ ಘಟಕಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನ, ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರಿಗೆ ನಾವು ಹಳೆಯ ಅವರ ಬೋಟ್ ಅನ್ನ ಬದಲಿಗೆ, ಅಂದ್ರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP

0: ಇಂಟರೆಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನು ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ.

ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1,500 ಮತ್ತು ರಾಜ್ಯ ಸರ್ಕಾರದಿಂದ 1,500, ಒಟ್ಟು 3,000 ಸಹಾಯಧನವನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನಮಂತ್ರಿ

0: ಇದ್ದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟ್ರಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟ್ರಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆ ಮೊದಲಿಗೆ 12 ಗಂಟೆವರೆಗೆ ಸದನವನ್ನು ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾರೆ ಅಪರಾಹ್ನ 2 ಗಂಟೆವರೆಗೆ ಕಲಾಪ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂದಿದ್ದು, ಕೇಂದ್ರ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದ ಬಳಿಕ ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆಯ ನವದೆಹಲಿಯಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಪ್ರಸ್ತಾಪಿಸಿದರು. ಬಳಿಕ ಸದಸ್ಯರು ಗದ್ದಲ ಎಬ್ಬಿಸಿದ ಬೆನ್ನಲ್ಲೇ ಕಲಾಪ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಪರಿಶೀಲನೆಗಾಗಿ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ ಇಬ್ಬರು ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ

0: ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ ನಾಲ್ವರು ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತಾಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು 3 ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ. ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ಧಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118 ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ ಐಐಐಡಿಇಎಂ ಹಾಗೂ ಇಂಟರ್ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣಾ ಜಿಲ್ಲೆಗಳ ಚುನಾವಣಾ ಅಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26 ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32 ಸುತ್ತಿನ ಪಂದ್ಯದಲ್ಲಿ ಹೆಚ್ಎಸ್ ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32 ಸುತ್ತಿನ ಪಂದ್ಯದಲ್ಲಿ ದೇವಿಕಾ ಸಿಹಾಗ್ ಪರಾಭವಗೊಂಡು ಗಾಯಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೋನ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳಿಂದ ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ. ಚಿನ್ಮಯ್ ಹಾಗೂ ರೇಟಾ ಹಾಡಿರುವ ಸಂಗಮ ಚಿತ್ರದ ಹಾಡು.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕಾರ್ತಿಕ್ ಹಾಗೂ ಚಿತ್ರ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸಲ್ಯೂಟ್ ಚಿತ್ರದ ಒಂದು ಹಾಡು. ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಸಾಯಿ ಕಾರ್ತಿಕ್ ಅವರ ಸಂಗೀತವಿದೆ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ

ಇಲ್ಲಿ ತಾಮ್ರಧ್ವಜ ತನ್ನ ಪರಾಕ್ರಮದಿಂದ ಬಾಹುಬಲದಿಂದ ಹಂಸಧ್ವಜನೇ ಮೊದಲಾದಂತಹ ಶ್ರೇಷ್ಠ ಶತ್ರು ರಾಜರನ್ನ ಯುದ್ಧದಲ್ಲಿ ಗೆದ್ದಿದ್ದಾನೆ, ಕೃಷ್ಣಾರ್ಜುನರನ್ನು ಕೂಡ ಸೋಲಿಸಿದ್ದಾನೆ. ಧರ್ಮರಾಯನ ಅಶ್ವಮೇಧಯಾಗದ ಕುದುರೆಯನ್ನು ಕಟ್ಟಿ ಅದನ್ನು ತನ್ನ ತಂದೆಯಾದಂತಹ ಮಯೂರಧ್ವಜನ ಬಳಿಗೆ ತಲುಪಿಸಿದ್ದಾನೆ ಅನ್ನುವಂತಹ ಕಥಾಭಾಗ. ಕಿಂಚಿತ್ ಪೂರ್ವಕಥಾ ಸಂಗತಿ, ಮಣಿಪುರದಿಂದ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಹೊರಟಿದೆ. ಆ ಕುದುರೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕೃಷ್ಣಾರ್ಜುನರು, ಅವರ ಜೊತೆ ಬಭ್ರುವಾವನ, ಅವನ ಜೊತೆ ವೃಷಕೇತು, ಹಂಸಧ್ವಜ, ಅನುಸಾಲ್ವ ಮೊದಲಾದಂತಹ ಅತಿರಥ ಮಹಾರಥರೆಲ್ಲರೂ ಕೂಡ ಹೊರಟಿದ್ದಾರೆ. ಅದು ಮುಂದೆ ಮುಂದೆ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಮುಂದೇನಾಯಿತು ಆ ಕುತೂಹಲಕರವಾದಂತಹ ಕಥೆಯನ್ನು ವಿಸ್ತಾರವಾಗಿ ಹೇಳುವಂತ ಜನಮೇಜಯ ಮಹಾರಾಜರು ಮಹರ್ಷಿಗಳಾದಂತಹ ಜೈಮಿನಿಗಳನ್ನು ಕೇಳ್ತಾ ಇದ್ದಾರೆ.

ಜನಮೇಜಯ ಮಹಾರಾಜ ಜೈಮಿನಿ ಮಹರ್ಷಿಗಳನ್ನು ಕುರಿತು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶುದ್ಧವಾದಂತಹ ಶ್ರೇಷ್ಠವಾದಂತಹ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದ ಮೇಲೆ ಮಲಯ ಅಚಲದ ಸುಂದರವಾದ ತಂಪಾದಂತಹ ಗಾಳಿ ಬೀಸ್ತಾ ಇದೆ. ಅದರ ಮೇಲೆ ಬೆಳ್ದಿಂಗಳ ಹಾಸು ಅದರ ಮೇಲೆ ಬಿದ್ದಿದೆ, ಜೊತೆಗೆ ಸುಮಧುರವಾದಂತಹ ಸುಗಂಧ ಭರಿತವಾದಂತಹ ಹೂವು. ಅದು ಎಷ್ಟು ಸೊಗಸಾಗಿ ಮನೋಹರವಾಗಿ ಕಾಣುತ್ತೆ ಅದನ್ನು ಬಣ್ಣಿಸೋದಕ್ಕೆ ಆಗೋದಿಲ್ಲ. ಹಾಗೇನೆ ಆಶ್ಚರ್ಯಕರವಾಗಿರುವಂತಹ ಪುಣ್ಯಪ್ರದವಾಗಿರುವಂತಹ ಈ ಕೃಷ್ಣನ ಚರಿತಾಮೃತ, ಅದನ್ನು ಹೇಳೋದವರು ಮಹರ್ಷಿಗಳು. ನಾವು ಕೇಳ್ತಾ ಇದ್ದೀವಿ ಇಂತಹ ಶ್ರೇಷ್ಠವಾದಂತಹ ಕೃಷ್ಣನ ಚರಿತಾಮೃತೆಯನ್ನು ಕೇಳೋದ್ರಿಂದ ತೃಪ್ತಿ ಆಗುತ್ತದೆಯೇ? ಎಲ್ಲಿಗೂ ಕೂಡ ತೃಪ್ತಿ ಆಗೋದಿಲ್ಲ. ಅಂತಹ ಶ್ರೇಷ್ಠವಾದಂತಹ ಕಥೆಯನ್ನು, ಮುಂದಿನ ಕಥೆಯನ್ನು ಹೇಳಿ ತಾವು ಮಹರ್ಷಿಗಳೇ ಅಂತ ಕೈ ಮುಗಿದುಕೊಂಡು ಜನಮೇಜಯ ಮಹಾರಾಜ ಪ್ರಾರ್ಥನೆ ಮಾಡ್ತಾ

ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಅದಕ್ಕೆ ಬೆಂಗಾವಲಾಗಿ ಬಬ್ರುವಾಹನ ಇದ್ದಾನೆ. ಮತ್ತು ಕೂಡ ಆ ಸೈನ್ಯದ ರಕ್ಷಣೆ ಮಾಡೋದಕ್ಕೋಸ್ಕರ ಕೃಷ್ಣ ಅರ್ಜುನರು ಅವರೂ ಕೂಡ ಇದ್ದಾರೆ. ಇದರ ಮಧ್ಯದಲ್ಲಿ ಹಸ್ತಿನಾವತಿಯಲ್ಲಿ ಧರ್ಮರಾಜ ಏನಾಗಿದ್ದಾನೋ ಏನೋ, ಏನ್ ಚಿಂತೆ ಮಾಡ್ತಿದ್ದಾನೋ ಅಂತ ಅವನಿಗೆ ವಿಷಯವನ್ನ ತಿಳಿಸೋದಕ್ಕೋಸ್ಕರ ಹಸ್ತಿನಾಪುರಕ್ಕೆ ಭೀಮಸೇನನ್ನ ಶ್ರೀಕೃಷ್ಣ ಕಳುಹಿಸಿದ್ದಾನೆ. ಅನಂತರ ಈ ಯಜ್ಞಾಶ್ವವನ್ನು ಹಿಂಬಾಲಿಸ್ಕೊಂಡು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ಸೈನ್ಯವನ್ನು ನೋಡಿ ದೇವತೆಗಳು ಕೂಡ ಬೆರಗಾಗ್ತಾ ಇದ್ದಾರೆ. ಹೀಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸುಂದರವಾದಂತಹ ಒಂದು ಶರದೃತು ಪ್ರಾಪ್ತವಾಗ್ತಾ ಇದೆ.

ಅಶ್ವಮೇಧ ಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಆ ಸಂದರ್ಭದಲ್ಲಿ ಒಂದು ಶರದ್ ಋತು ಪ್ರಾಪ್ತವಾಗಿದೆ. ಆ ಕವಿ ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಆ ಶರದ್ ಋತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವನ ಕಲ್ಪನಾಶಕ್ತಿ, ಅವನ ಆ ವರ್ಣನೆಯ ವಿಶ್ವರೂಪ ದರ್ಶನವನ್ನು ನಾವಿಲ್ಲಿ ಮಾಡಬಹುದು. ಶರದ್ ಋತುವಿನಲ್ಲಿ ರಾಜಹಂಸಗಳೆಲ್ಲ ಸಂಚಾರವನ್ನು ಮಾಡ್ತಾ ಇದೆಯಂತೆ. ವರ್ಷಾಕಾಲದಲ್ಲಿದ್ದಂತಹ ಆ ಪ್ರವಾಹಗಳೆಲ್ಲ ಅಡಗಿ ತಿಳಿನೀರಿನ ಪ್ರವಾಹ ಹರಿಯಲಾರಂಭಿಸ್ತಾ ಇದೆ. ಆಕಾಶ ನಿರ್ಮಲವಾಗಿದೆ, ಮತ್ತು ಬಿಳಿಯ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಸೂರ್ಯ ಚಂದ್ರರ ಕಿರಣಗಳು ಕೂಡ ನಿರ್ಮಲವಾಗಿದೆ. ಆಕಾಶದಲ್ಲಿ ನಕ್ಷತ್ರಗಳು ತುಂಬ ಹೊಳಿ ಹೊಳಿತಾ ಇದೆಯಂತೆ. ಹೀಗೆ ಪದ್ಮಪುಷ್ಪಗಳ ಮಕರಂದವನ್ನು ಹುಡುಕಿಕೊಂಡು ದುಂಬಿಗಳು ಅರಸ್ತಾ ಇದೆ. ಬೆಟ್ಟಗಳೆಲ್ಲ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆಯಂತೆ. ಅದನ್ನು ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ದಿಗ್ವನಿತೆಯರ ಸೆರಗಗಳನ್ನು ಸೆಳೆದ ಹಾಗೆ ಆ ಬೆಟ್ಟಗಳು ಕಾಣಿಸ್ತಾ ಇವೆ ಎಂಬುದಾಗಿ ಆ ಶರದ್ ಋತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹಾಗೇನೆ ಆ ನದಿಯನ್ನು ಒಂದು ವಧುವಿಗೆ ಹೋಲಿಸ್ತಾ ಇದ್ದಾನೆ ಕವಿ ಲಕ್ಷ್ಮೀಶ.

ಆ ಶರದ್ ಋತುವಿನಲ್ಲಿ ನದಿಗಳ ಅಬ್ಬರವೆಲ್ಲ ಕಡಿಮೆಯಾಗಿದೆ, ಅದರ ಬಗ್ಗಡವೆಲ್ಲ ಹೋಗಿ ತಿಳಿಯ ನೀರು ಕಾಣಿಸ್ತಾ ಇದೆಯಂತೆ. ಸನ್ ಮನುಷ್ಯ ಮನೋಯಥಾ ಎಂಬುದಾಗಿ ಕವಿ ಹೇಳ್ತಾ ಇದ್ದಾನೆ. ಹಾಗೆ ಈ ನದಿ ಎಂಬುವಂತಹದ್ದು ವಧು ಇದ್ದ ಹಾಗೆ ಅದು ತನ್ನ ಪತಿಯಾದಂತಹ ಸಮುದ್ರ ರಾಜನನ್ನು ಕುರಿತು ಹೋಗ್ತಾ ಇದೆಯಂತೆ. ಆ ನದಿಯೇ ವಧು ರೂಪಕಾಲಂಕಾರವನ್ನು ಕವಿ ಅತ್ಯಂತ ಚಮತ್ಕಾರವಾಗಿ ಇಲ್ಲಿ ಬಳಸ್ತಾ ಇದ್ದಾನೆ. ಆ ನದಿಯ ಮರಳ ದಿನ್ನೆಗಳೇ ನದಿ ವಧುವಿನ ನಿತಂಬ, ಆ ಮೀನುಗಳೇ ಅವಳ ಕಣ್ಣುಗಳು, ಹಂಸಗಳಂತೆ ನಡೆ, ಸುಳಿಗಳೇ ಹೊಕ್ಕಳು, ಚಕ್ರವಾಕಗಳೇ ಸನಗಳು, ಕಮಲವೇ ಮುಖ, ಸೆಳವೇ ಸೊಂಟ, ಶಂಖಗಳಂತಹ ಕಂಠ, ಅಳೆಗಳೇ ತ್ರಿವಳಿ, ಪಾಚಿಯೇ ಕೂದಲು, ಹೀಗೆ ಸುಂದರವಾದ ಪ್ರವಾಹವೇ ಸೌಂದರ್ಯದ ಪ್ರಕಾಶ. ಈ ರೀತಿಯಾಗಿ ಇರುವಂತಹ ಆ ನದಿ ವಧು ತನ್ನ ಪತಿಯಾದಂತಹ ಸಮುದ್ರ ರಾಜನ ಬಳಿಗೆ ನಿಧಾನವಾಗಿ ಹೋಗ್ತಾ ಇದ್ದಾಳೆ. ಅವಳು ಖಂಡಿತವಾಗಿಯೂ ಕೂಡ ತನ್ನ ಪತಿಯನ್ನು ಸೇರ್ತಾಳೆ, ಸೇರದೆ ಬಿಡೋದೇ ಇಲ್ಲ ಎಂಬುದಾಗಿ ಆ ಶರದ್ ಋತುವಿನಲ್ಲಿ ಅಲ್ಲಿಯ ನದಿಗಳು ಪ್ರಕಾಶಮಾನವಾಗಿ ಹೀಗೆ ತೋರ್ತಾ ಇದೆ.

ಆಕಾಶದಲ್ಲಿ ಬಿಳಿ ಮೋಡಗಳು ಕಾಣಿಸ್ಕೊಳ್ತಾ ಇದೆ ಅಂತ. ಈ ಬಿಳಿ ಮೋಡಗಳು ಯಾಕೆ ಅಂತ ಹೇಳಿದ್ರೆ, ವರ್ಷಾಕಾಲದಲ್ಲಿ ಇದ್ದಂತಹ ಕರಿ ಮೋಡಗಳಿಗೆ ನಾಚಿಕೆ ಆಗ್ಬಿಡ್ತಂತೆ, ನಾಚಿಕೆ ಆಗಿ ಅದು ಬಿಳುಪಾಯಿತು ಅಂತ ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ವರ್ಷಾಕಾಲದಲ್ಲಿ ಬಿದ್ದಂತಹ ಮಳೆಯಿಂದ ಆ ಚಂದ್ರಕಾಂತ ಶಿಲೆಗಳೆಲ್ಲ ಕರಗಿಬಿಟ್ಟು ನೀರಾಗಿ ಹರಿತಾ ಇದೆಯಂತೆ. ಚಂದ್ರಕಾಂತ ಶಿಲೆಗಳ ನೀರು ಅತ್ಯಂತ ಪರಿಶುದ್ಧವಾದಂತಹದ್ದು, ಆ ನದಿ ಅತ್ಯಂತ ಪರಿಶುದ್ಧವಾಗಿ ಹರಿತಾ ಇದೆ. ಅದನ್ನು ನೋಡಿ ಕಪ್ಪಾದಂತಹ ಮೋಡಗಳೆಲ್ಲ ನಾಚಿ ಬೆಳ್ಳಗಾಗಿದೆಯೋ ಎಂಬಂತೆ ಬೆಳ್ಳಗಿರುವಂತಹ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಈ ಶರದ್ ಋತುವಿನಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಆ ಭತ್ತದ ತೆನೆಗಳು ಅದು ತುಂಬಿ ಬಂದಿದೆಯಂತೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಭೂದೇವಿಯ ಹರಿದ್ರಾಶೋಭಿತಳು ಎಂಬಂತೆ ಅದು ತೋರ್ತಾ ಇದೆಯಂತೆ. ಇಂತಹ ಸುಂದರವಾದಂತಹ ಶರದ್ ಋತು, ಆ ಶರದ್ ಋತುವಿನಲ್ಲಿ ಕುದುರೆ ಮುಂದೆ ಮುಂದೆ ಹೋಗ್ತಾ ಇದೆ. ಈ ಎಲ್ಲ ವೀರ ಭಟರು ಕೂಡ ಆ ಕುದುರೆಯನ್ನ ಹಿಂಬಾಲಿಸ್ತಾ ಇದ್ದಾರೆ.

ಅಶ್ವ ಕಾಡು ಮೇಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಮೈದಾನ ಪ್ರದೇಶದಲ್ಲಿ ಸಂಚರಿಸ್ತಾ ಇದೆಯಂತೆ. ಅದನ್ನ ಕವಿ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಆ ಒಂದು ಯಜ್ಞದ ಅಶ್ವ ಹೇಗಿದೆ ಅಂತ ಹೇಳಿದ್ರೆ ವಿಟನಂತೆ ಇದೆಯಂತೆ. ವಿಟನಂತೆ ಕಾಂತಾರ ತಲ ಸದ್ವಿಲಾಸ ಪರ್ಯಟನದಿಂದ ಅಂತ. ಯಾವ ರೀತಿಯಾಗಿ ಆ ಕಾಂತ ರಥ ಲಸದ್ ಆ ಪ್ರಿಯತಮನ ಜೊತೆ ಯಾವ ರೀತಿ ವಿಟ ಹೋಗ್ತಾನೆಯೋ ಹಾಗೆ ಕಾಂತಾರ ತಲ ಸದ್ವಿಲಾಸ ಆ ಕಾಡಿನಲ್ಲಿ ಸಂಚರಿಸ್ತಾ ಇದೆಯಂತೆ. ಮತ್ತೆ ಕವೀಂದ್ರನಿಗೆ ಹೋಲಿಸ್ತಾ ಇದ್ದಾನೆ, ಶ್ರೇಷ್ಠನಾದ ಕವಿಗೆ ಇಲ್ಲಿ ಅಶ್ವವನ್ನು ಹೋಲಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಕವಿ ತನ್ನ ಚಾತುರ್ಯವಾದಂತಹ ಪದರಚನೆಯಿಂದ ವಿವಿಧವಾದಂತಹ ವಿಷಯಗಳನ್ನು ವರ್ಣನೆ ಮಾಡ್ತಾನೆಯೋ ಹಾಗೆ ತನ್ನ ಪದವಿನ್ಯಾಸ ಕುದುರೆಯ ಪದವಿನ್ಯಾಸಗಳಿಂದ ಅದು ಸುಂದರವಾಗಿ ಅದು ಸಂಚರಿಸ್ತಾ ಇದೆ. ಯಾವ ರೀತಿಯಾಗಿ ಭಟ ಒಬ್ಬ ಸೈನಿಕ ಎಲ್ಲ ಕಡೆಗಳು ಭೂಮಿ ಮೇಲೆ ಸಮುದ್ರ ಮಧ್ಯದಲ್ಲಿ ಅಥವಾ ಬೆಟ್ಟ ಗುಡ್ಡಗಳ ಮೇಲೆ ಓರೆ ಕೋಳೆಗಳಲ್ಲಿ ಯಾವ ರೀತಿ ಅವನು ಸಂಚರಿಸ್ತಾನೋ ಅದೇ ರೀತಿಯಾಗಿ ಈ ಒಂದು ಯೋಧನಂತೆ ರಾಜರ ಸೈನ್ಯದಿಂದ ಕೂಡಿ ಗಿರಿ ತಪ್ಪಲುಗಳಲ್ಲಿ ಆ ಯಜ್ಞದ ಅಶ್ವಮೇಧಯಾಗದ ಕುದುರೆ ಸಂಚರಿಸ್ತಾ ಇದೆ.

ಈ ರೀತಿಯಾಗಿ ಆ ಶರತ್ಕಾಲದಲ್ಲಿ ಮಣಿಪುರದಿಂದ ಹೊರಟಂತಹ ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ ಮುಂದೆ ರತ್ನಪುರ ಎಂಬಂತಹ ನಗರಕ್ಕೆ ಬಂದಿದೆಯಂತೆ. ಆ ರತ್ನಪುರ ಮಯೂರಧ್ವಜ ಮಹಾರಾಜನ ರಾಜಧಾನಿ. ಈ ಮಯೂರಧ್ವಜ ಎಂತಹವನು ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠನಾದಂತಹ ಪರಮ ವಿಷ್ಣು ಭಕ್ತ. ಅವನು ಈಗಾಗಲೇ 7 ಅಶ್ವಮೇಧಯಾಗಗಳನ್ನು ಮಾಡಿ ಮುಗಿಸಿದ್ದಾನೆ. ಈಗ 8ನೆಯ ಅಶ್ವಮೇಧಯಾಗವನ್ನು ಮಾಡೋದಕ್ಕೋಸ್ಕರ ದೀಕ್ಷಿತನಾಗಿ ನರ್ಮದಾದಿ ತೀರನಲ್ಲಿ ಅವನು ಯಜ್ಞದೀಕ್ಷೆಯಾಗಿ ಕುಳಿತಿದ್ದಾನೆ. ಅವನು ಕೂಡ ತನ್ನ ಅಶ್ವಮೇಧಯಾಗದ ಕುದುರೆಯನ್ನು ಬಿಟ್ಟಿದ್ದಾನೆ. ಆ ಕುದುರೆ ರಸ್ತೆಯಲ್ಲಿ ಬರ್ತಾ ಇದೆ. ಅದರ ರಕ್ಷಣೆಗೋಸ್ಕರ ಮಯೂರಧ್ವಜನ ಮಗನಾದಂತಹ ತಾಮ್ರಧ್ವಜ ತನ್ನ ಸೈನ್ಯದ ಜೊತೆ ಅದನ್ನು ಹಿಂಬಾಲಿಸ್ತಾ ಇದ್ದಾನೆ. ಹೀಗೆ ಒಂದು ಕಡೆಯಿಂದ ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ, ಇನ್ನೊಂದು ದಿಕ್ಕಿನಿಂದ ಧರ್ಮರಾಯನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ. ಎರಡೂ ಕುದುರೆಗಳು ಕೂಡ ರಸ್ತೆಯ ಮಧ್ಯದಲ್ಲಿ ಒಂದು ಪರಸ್ಪರ ಸೇರಿದೆಯಂತೆ. ಆ ಒಂದು ಸುಂದರವಾದಂತಹ ನೋಟವನ್ನು ಕವಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ.

ಅತ್ಯಂತ ಸುಂದರವಾದಂತಹ ಸ್ವಭಾವೋಕ್ತಿಯ ವರ್ಣನೆ ಇದನ್ನ ಕವಿಯಲ್ಲಿ ಮಾಡಿದ್ದಾನೆ. ಲಕ್ಷ್ಮೀಶ ಕವಿಯ ಕವಿತಾ ಸಾಮರ್ಥ್ಯ, ಅವನ ವಿಶ್ವರೂಪ ದರ್ಶನ ಪ್ರತಿ ಶ್ಲೋಕದಲ್ಲಿಯೂ ಕೂಡ ನಾವು ಅದನ್ನು ಕಾಣಬಹುದು. ಒಂದು ಪ್ರಾಣಿ ಅದೇ ಜಾತಿಯ ಇನ್ನೊಂದು ಪ್ರಾಣಿಯನ್ನು ಕಂಡಾಗ ಏನ್ ಮಾಡುತ್ತೆ? ನಾವು ಕೂಡ ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲೂ ಅದನ್ನು ನೋಡ್ತಾ ಇದ್ದೇವೆ. ಒಂದು ನಾಯಿ ಇನ್ನೊಂದು ನಾಯಿಯನ್ನು ಕಂಡರೆ, ಒಂದು ಆನೆ ಇನ್ನೊಂದು ಆನೆಯನ್ನು ಕಂಡರೆ, ಒಂದು ಕುದುರೆ ಇನ್ನೊಂದು ಕುದುರೆಯನ್ನು ಕಂಡರೆ, ಅಪರಿಚಿತವಾದಂತಹ ಇನ್ನೊಂದು ಪ್ರಾಣಿಯನ್ನು ಕಂಡರೆ ಏನ್ ಮಾಡುತ್ತೆ ಅನ್ನುವಂತಹದ್ದು. ಹಾಗೆ ಅರ್ಜುನನ ಯಾಗಾಶ್ವ ತಾಮ್ರಧ್ವಜನ ಕುದುರೆಯನ್ನು ಕಂಡು ಧ್ವನಿ ಮಾಡ್ತಾ ಇದೆಯಂತೆ, ಕುದುರೆ ಕೆನೀತಾ ಇದೆಯಂತೆ, ಓಡಿ ಹೋಗುತ್ತೆ ವಾಪಸ್ ಬರುತ್ತೆ, ಅದರ ಮುಖವನ್ನು ಮೂಸಿ ನೋಡ್ತಾ ಇದೆಯಂತೆ, ಮೇಲಕ್ಕೆ ಎಗರ್ತಾ ಇದೆಯಂತೆ, ಅದರ ಕಿವಿಗಳನ್ನು ಹಿಂದಕ್ಕೆ ಎಳೀತಾ ಇದೆಯಂತೆ, ಹಿಂಬದಿಯ ಕಾಲುಗಳಿಂದ ಅದನ್ನು ಒದೀತಾ ಇದೆ, ಮೈಯಿಗೆ ಮೈಯನ್ನು ಉಜ್ಜುತ್ತಾ ಇದೆ. ಆ ಮೈಯಿಗೆ ಮೈಯನ್ನು ಉಜ್ಜಿದ್ರಿಂದ ಕುದುರೆಗಳ ಮೇಲೆ ಮುಕ್ತಾವಳಿಗಳಿದ್ರು, ಭೂಷಣಗಳಿತ್ತು, ಅದೆಲ್ಲ ಕೆಳಗಡೆ ಬೀಳ್ತಾ ಇದೆಯಂತೆ. ಈ ರೀತಿಯಾಗಿ ಎರಡೂ ಕುದುರೆಗಳು ಕೂಡ ಪರಸ್ಪರ ಮೂಸಿ ನೋಡಿ ನೆಕ್ಕಿ ಒಂದನ್ನು ಇನ್ನೊಂದನ್ನು ಎಳೆದು, ಹೀಗೆ ಕುದುರೆಗಳು ಪರಸ್ಪರ ಆ ರಸ್ತೆಯಲ್ಲಿ ನಿಂತಿದೆ. ಇದನ್ನು ನೋಡಿ ಆ ತಾಮ್ರಧ್ವಜನ ಮಂತ್ರಿಯಾದಂತಹ ನಕುಲಧ್ವಜನಿಗೆ ಆಶ್ಚರ್ಯವಾಗಿದೆಯಂತೆ.

ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಮತ್ತು ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಎರಡೂ ಕೂಡ ರಸ್ತೆಯ ಮಧ್ಯದಲ್ಲಿ ನಿಂತು ಪರಸ್ಪರ ಒಂದು ಇನ್ನೊಂದನ್ನ ನೋಡ್ತಾ ಇದೆ. ಇದನ್ನು ನೋಡಿದಾಗ ತಾಮ್ರಧ್ವಜನ ಮಂತ್ರಿ ದೂರದಲ್ಲಿದ್ದ, ಇದೇನು ಆಶ್ಚರ್ಯ ಇದು, ಈ ಕುದುರೆ ಯಾರದ್ದು, ಈ ಕುದುರೆಗಳ ಆಟವನ್ನು ನೋಡಿ ಇದು ಎಲ್ಲಿಯ ಕುದುರೆ, ಇದು ಎಲ್ಲಿಂದ ಬಂತು, ತನ್ನ ಭಟರನ್ನು ಕಳಿಸಿ ವಿಚಾರಿಸಿ ತಿಳ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ದಾನೆ. ಆ ಭಟರು ಹೋಗಿ ನೋಡಿದ್ದಾರೆ, ಅದರ ಅಶ್ವಮೇಧಯಾಗದ ಕುದುರೆ, ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ, ಇದನ್ನು ಕಟ್ಟಿದವರು ಯುದ್ಧವನ್ನು ಮಾಡಬೇಕು, ಇಲ್ಲದಿದ್ದರೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕಾಗುತ್ತದೆ ಅಂತ ಅದರ ಹಣೆಯ ಮೇಲೆ ಬರೆದಿರುತ್ತೆ. ಆ ಬಂಗಾರದ ಪಟ್ಟಿಯಲ್ಲಿದ್ದಂತಹ ಧರ್ಮರಾಜನ ಬಿರುದುಗಳನ್ನು ನೋಡಿ ಹಸ್ತಿನಾವತಿಯ ಚಕ್ರವರ್ತಿ ಭರತಖಂಡದ ಮಹಾರಾಜ ಬಿರುದುಗಳನ್ನೆಲ್ಲ ಓದಿ ಬಂದು ತಾಮ್ರಧ್ವಜನಿಗೆ ಅದನ್ನು ನಿವೇದನೆ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ತಾಮ್ರಧ್ವಜ

ಆ ಚಿನ್ನದ ಪಟ್ಟಿಯಲ್ಲಿ ಬರೆದಂತಹ ಧರ್ಮರಾಜನ ಬಿರುದುಗಳನ್ನ ಕೇಳಿ ತಾಮ್ರಧ್ವಜನಿಗೆ ಒಂದೇ ಸಲಕ್ಕೆ ಕೋಪ ಬರ್ತಾ ಇದೆಯಂತೆ. ಆ ಕೋಪದಿಂದ ತಾಮ್ರಧ್ವಜ ಆ ಧರ್ಮರಾಜನ ಆ ಯಜ್ಞದ ಕುದುರೆಯನ್ನು ಕಟ್ಟಿ ಅಂತ ಹೇಳಿ ಆಜ್ಞೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಕಟ್ಟಿದ್ದಾರೆ. ಹಾಗೆ ತತ್ಕ್ಷಣವೇ ಯುದ್ಧಕ್ಕೆ ಧರ್ಮರಾಜನ ಸೈನಿಕರ ಜೊತೆ ಕೃಷ್ಣಾರ್ಜುನರ ಜೊತೆ ಯುದ್ಧಕ್ಕೆ ಸಿದ್ಧನಾಗಿ ತನ್ನ ಸೈನ್ಯವನ್ನು ಅರ್ಧಚಂದ್ರಾಕಾರದಲ್ಲಿ ನಿಲ್ಲಿಸಿದ್ದಾನೆ. ನಾವು ಇದುವರೆಗೆ 7 ಅಶ್ವಮೇಧಯಾಗಗಳನ್ನು ಮಾಡಿದ್ದೇವೆ. ನನ್ನ ತಂದೆ ಮಯೂರಧ್ವಜ 7 ಅಶ್ವಮೇಧಯಾಗವನ್ನು ಮಾಡಿ ಆಗಿದೆ. ಇದು 8ನೆಯ ಅಶ್ವಮೇಧಯಾಗ. ಇದುವರೆಗೆ ನಮಗೆ ಕೃಷ್ಣನಿಲ್ಲದೆ 7 ಅಶ್ವಮೇಧಯಾಗವನ್ನು ನಾವು ನಡೆಸಿದ್ದೇವೆ. ಇದು 8ನೆಯ ಅಶ್ವಮೇಧಯಾಗ. ಇದು ಕೃಷ್ಣ ಸಹಿತವಾಗಿ ನಡೆಯಲಿ, ನಾವು ಗೆದ್ದೇ ಗೆಲ್ತೇವೆ ಎಂಬಂತಹ ಆತ್ಮವಿಶ್ವಾಸ ಆ ತಾಮ್ರಧ್ವಜನಿಗಿದೆ. ಹಾಗೆ ಸಂತೋಷದಿಂದ ಕೃಷ್ಣನ ಜೊತೆ ಯುದ್ಧ ಮಾಡಬಹುದು ಎಂಬಂತಹ ಸಂತೋಷದಿಂದ ಉಬ್ಬಿದಾನೆ ತಾಮ್ರಧ್ವಜ.

ಬಾಳೆಗಂ ಬಂದಬುದು ಲೇಸಾದುದೆಂದು ತಾಮ್ರಧ್ವಜಂ ನಕುಲಧ್ವಜನೊಳಾಡಲು ಮಂದ ಪೌರುಷದ

ತಾಮ್ರಧ್ವಜನಿಗೆ ಅತ್ಯಂತ ಸಂತೋಷವಾಗ್ತಾ ಇದೆಯಂತೆ. ನನ್ನ ತಂದೆಯ ಮಹಾಯಾಗಕ್ಕೆ ಕೃಷ್ಣ ಬರ್ತಾನೆ, ಕೃಷ್ಣನ ಸಾನ್ನಿಧ್ಯದಲ್ಲಿ ತನ್ನ ತಂದೆಯ ಅಶ್ವಮೇಧಯಾಗ ನಡೆಯುತ್ತೆ, ಮತ್ತು ಕೂಡ ವೀರರಾದಂತಹ ಪಾಂಡವರ ಜೊತೆ ನಾನು ಯುದ್ಧ ಮಾಡಬಹುದು ಎಂಬುದಾಗಿ ತಾಮ್ರಧ್ವಜ ತನ್ನ ಮಂತ್ರಿಯಾದಂತಹ ನಕುಲಧ್ವಜನಿಗೆ ಹೇಳ್ತಾ ಇರಬೇಕಾದ್ರೆ ಅವನು ಹೇಳ್ತಾ ಇದ್ದಾನೆ, ನಕುಲಧ್ವಜ ಮಹಾರಾಜ, ಪೌರುಷಹೀನರು ಅಲ್ಪ ಭಾಗ್ಯರು ಆ ಕೃಶರೂ ಆದಂತಹ ಇವರು ನಿನ್ನ ಕುದುರೆಯೊಡ ಜೊತೆ ಬಂದಿರುವಂತಹ ರಾಜರು ನಿನ್ನ ಜೊತೆಗೆ ಯುದ್ಧ ಮಾಡಲು ಸಾಧ್ಯವಾಗುತ್ತದೆಯೇ? ನೀನು ಮಹಾಪರಾಕ್ರಮಿ, ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ, ಅದು ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ದಾನೆ. 56 ದೇಶಗಳಲ್ಲಿ ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ. ಚಪ್ಪ

0: ನಕುಲ ಧ್ವಜ ನಸು ನಗುತ ತಾಮ್ರಧ್ವಜನಿಗೆ ಹೇಳ್ತಾ ಇದ್ದಾನೆ, ಮಹಾರಾಜ ಈ ಭರತಖಂಡದಲ್ಲಿ 56 ದೇಶಗಳಲ್ಲಿ ನಿನಗೆ ಎದುರಾಗಿ ನಿಂತು ಯುದ್ಧ ಮಾಡುವಂತಹ ವೀರರು ರಾಜರು ಯಾರೂ ಇಲ್ಲವೇ ಇಲ್ಲ. ಮಯೂರ ಧ್ವಜನ ಆಸ್ಥಾನದಲ್ಲಿ ನರ್ತಕಿಯರು ಪ್ರತಿನಿತ್ಯವೂ ಕೂಡ ನರ್ತನವನ್ನು ಮಾಡಿ ಆ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾ ಇರ್ತಾರೆ. ಆ ಪುಷ್ಪಾಂಜಲಿಯ ಜೊತೆಗೆ ಪ್ರತಿದಿನವೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೋಸ್ಕರ ಆ ಪುಷ್ಪಾಂಜಲಿಯ ಜೊತೆಯಲ್ಲಿ ಈ ಬಬ್ರುವಾಹನ ಬಂದಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಈ ಸೈನ್ಯ ಬರ್ತಾ ಇದೆಯಲ್ಲ, ನಾವು 7 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿದ್ದೀವಿ, ಇಡೀ ಭರತಖಂಡವನ್ನು ಸುತ್ತಿದ್ದೀವಿ, ಆದರೆ ಈ ಒಂದು ಸೈನ್ಯದ ಶಬ್ದ ಹೊಸದಾಗಿದೆ, ಇದೇನೋ ಎಂತೋ ನನಗೆ ಆಶ್ಚರ್ಯಕರವಾಗಿದೆ ಮತ್ತು ಕುತೂಹಲವನ್ನು ಸಂಶಯವನ್ನು ಕೂಡ ಉಂಟು ಮಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಹಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗ್ಲೂ ಕೂಡ ಅದನ್ನೇ ಹೇಳೋ, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದೆ. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
0: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು, ಮತ್ತು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ ಬಹಳ ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಿಗೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ ಒಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
0: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಅನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026ರಿಂದ 2031ರವರೆಗೆ 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು

ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 ಟಿಎಂಸಿಯಷ್ಟು ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ ಶೇಕಡಾ 43ರಷ್ಟು ನೀರು ಸಂಗ್ರಹವಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು ಶೇಕಡಾ 79ರಷ್ಟು ಭರ್ತಿಯಾಗಿದೆ. ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿ ವಿಲಾಸ ಜಲಾಶಯಗಳಲ್ಲಿ ಶೇಕಡಾ 78ರಷ್ಟು ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಶೇಕಡಾ 23ರಷ್ಟು ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ ಶೇಕಡಾ 24ರಷ್ಟು ಮಾತ್ರ ತುಂಬಿದ್ದು ಸದ್ಯ ಶೇಕಡಾ 25.8 ಟಿಎಂಸಿ ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ ಜಲಾಶಯದಲ್ಲಿ ಶೇಕಡಾ 35ರಷ್ಟು ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ ಶೇಕಡಾ 61ರಷ್ಟು ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ ಶೇಕಡಾ 61ರಷ್ಟು, ಮೈಸೂರಿನ ಕಬಿನಿಯಲ್ಲಿ ಶೇಕಡಾ 66ರಷ್ಟು ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ. ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೆ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ ಪದ್ಯೋ ಕೆ ದ್ವಾರಾ ಕುಛ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ ಮೇ ನಹಿ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಲ್ಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂಕೆ ದ್ವಾರ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ?
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಂ, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆ ಲಕ್ಷಣ ಕ್ಯಾ ಹೋತ ಹೈ ಗುರುಜಿ?
3: ವಯಸ್ಸೆ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೆರೆ ತೇತ್ರ ಮಾತ್ರಾಯ ಹೋತಿ ಹೈ ತೋ. ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರ ಗ್ಯಾರ ಮಾತ್ರಾಯ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ?
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಭಲಿ ಪೀಸ್ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ್ ಕಾಯ ಸಂಸಾರ್.
3: ಅಚ್ಚಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜಿ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೆ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೆ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೆ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೆ ಜಿಸ್ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತಿ ಹೂ ಗುರುಜಿ.
3: ಕಹೋ ನಾ.
1: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯಿ.
3: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ. ಮುಜೆ ಮಾಲೂಮ್ ನಹಿ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. इसे कन्नड में सीता।
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು. ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ಬರೂ ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
3: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
3: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
3: ಅಚ್ಛಾ, ಅಗ್ಲಾ ದುಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂಬ ಹೇಗ್ ಬಾಸಿತಾ?
1: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
3: ಅಚ್ಛಾ, ಇಸ್ ದುಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ, ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ. ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ. ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ. ಕೇವಲ ಏಕ ಕೋ ಹೀ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹೀ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಯಲ್ಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಒಂದನ್ ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನ ಅಲ್ಲೇ ಬಿಡಬೇಕು.
3: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹೀ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ. ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
1: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
3: ಹಾ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
3: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದುಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೆ. ಅಗರ್ ವೋ ಉನ್ಸೆ ಹೀ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
3: ಹೌದು,
1: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
3: ನೀ ಹೇಳಿ ಸರಿ. ಇಸಿಕೆ ಬಾರೇ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋ ಏಕ್ ದೋಹಾ ಸುನಾಯಿ ನಾ?
3: ಸುನಾ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನಸ ಉತತೆ ವೇ ಫಲದೇತ್. ತುಂಬ ಹೇಗ್ ಬಾರಿಸಿತಾ?
1: ತುಲಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
3: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋ ಕೆ ಹಿತ್ ಕೆ ಲಿಯೇ ಹೀ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹೀ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
3: ಹೌದು,
1: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
3: ತುಮ್ನೆ ಠೀಕ್ ಕಹಾ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ್ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭೀ ಮದದ್ ಕನಿ ಚಾಹಿಯೇ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ. ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಾತಾ ಹೂ ಗುರುಜಿ.
3: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹೂ ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
3: ತುಂಬಿ ಏಕ್ ಬಾರ್ ಕಹೋ ಸೀತಾ.
1: ತುಳಸಿ ಮೀಠೆ ವಚನತೆ ಸುಖ ಉಪಜತ ಚಹೂ ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ ಕಠೋರ್.
3: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ. ಯಹ ತೋ ದೂಸರೋ ಕೋ ವಶ್ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ, ಇಸ್ಲಿಯೇ मानव को कठोर वचन कभी नहीं बोलना चाहिए।
1: इसी के बारे में कहा जाता है, जब अपना मुख खोलो तुम मीठी बोली बोलो तुम।
3: तुमने बिल्कुल ठीक कहा सीता। अब रहीम जी से लिखा हुआ यह दोहा सुनो। सरोवर फल नहीं खाते हैं, सरोवर पिए न पान, कही रहीम पर काज हिता, साधना धरे शरीर। तुम भी एक बार सीता।
1: तरवर फल नहीं खाते हैं, सरवर पिए ही न पान, कही रहीम पर काज हित, साधु न धरे शरीर।
3: ठीक है, रहीम जी का कहना है

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್. ಇದೀಗ ಸಮಯ ಆಗಲಿದೆ 3:30 ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಒಂದು ಉದಾಹರಣೆ ಮೂಲಕವಾಗಿ ನಾವು ಮುಂದುವರಿಯೋಣ ಸರ್. ಈಗ ಅಣ್ಣ ತಂಗಿ ಇರ್ತಾರೆ, ತಂಗಿ ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ತಾಳೆ.
3: ಹೌದೌದು.
2: ಅವ್ರ ಮಗಳನ್ನ ಮಗನ ಹಿಂಗ್ ತಗೊಳ್ಳೋದೆಲ್ಲ ಈ ಪರಿಪಾಟಿ ಮದುವೆಯಲ್ಲಿ ಇದೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಇದೆ. ಆದ್ರೆ ಇದು ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದಾಗಿ ಅಷ್ಟು ಸಿಂಧುವಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಕಾನೂನು ಪ್ರಕಾರ ಏನು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಹೇಗೆ ಸರ್?
3: ಸರ್ ನೋಡಿ, ನಮ್ಮ ಹಿಂದೂ ಸಂಪ್ರದಾಯಗಳು, ನಾವು ಏನು ಸಂಪ್ರದಾಯಗಳು ಹಳೆ ಪದ್ಧತಿಗಳನ್ನು ಉಳಿಸ್ಕೊಂಡ್ ಬರ್ತಾ ಇದೀವಿ, ಈ ಪದ್ಧತಿಗಳಲ್ಲಿ ಅಕ್ಕನ ಮಗಳನ್ನ ಅಥವಾ ತಂಗಿಯ ಮಗಳನ್ನ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಸಂಪ್ರದಾಯದ ರೂಢಿಗಳಲ್ಲಿ ಬರ್ತಾ ಇದೆ. ಆದರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಅಡಿಯಲ್ಲಿ ನೋಡೋದಾದ್ರೆ ಅದು ನಿಷಿದ್ಧ. ಆ ರೀತಿ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮದುವೆ ಆಗ್ತಕ್ಕಂಥದ್ದು ಕಾನೂನಿನಲ್ಲಿ ನಿಷೇಧ ಮಾಡಿದ್ದಾರೆ. ಇಲ್ಲಿ ಸಂಪ್ರದಾಯದಲ್ಲಿ ಮಾತ್ರ ಸ್ವಲ್ಪ ವಿನಾಯಿತಿಯನ್ನು ಕೊಟ್ಟಿದ್ದಾರೆ, ಆದರೆ ಕಾನೂನಿನಲ್ಲಿ ಅದಕ್ಕೆ ವಿನಾಯಿತಿ ಕೊಟ್ಟಿಲ್ಲ. ಕೇವಲ ಅದನ್ನ ಕಸಿನ್ ಅಂತ ದೂರದ ಸಂಬಂಧಗಳಿಗೆ ಮಾತ್ರ ನಾವು ಆ ಒಂದು ಮದುವೆ ವಿಚಾರವನ್ನ ಮಾಡ್ಕೊಳ್ಬೋದಾಗಿದೆ. ಮತ್ತೆ ಯಾಕೆ ಮಾಡ್ಕೊಳ್ಬೋದು ಅಂತಂದ್ರೆ, ಸ್ವಪಿಂಡ ಅಂತಂದ್ರೆ ನೇರ ರಕ್ತ ಇರ್ತಕ್ಕಂತ ಒಂದು ರಕ್ತ ಸಂಬಂಧಿಕರು ಅನ್ನೋ ಇದರಲ್ಲಿ ಬರೋದ್ರಿಂದ ಅಕ್ಕನ ಮಗಳು ಅಥವಾ ತಂಗಿಯ ಮಗಳನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಮತ್ತೆ ಅದೇ ರೀತಿ ನೋಡೋದಾದ್ರೆ ಅಣ್ಣ ತಂಗಿ ತಂದೆ ಮಗಳು ಚಿಕ್ಕಪ್ಪ ಅಣ್ಣನ ಮಗಳು ಇವುಗಳಲ್ಲಿ ಸಂಪ್ರದಾಯ ಎಷ್ಟೇ ಹಳೇದಾಗಿದ್ರು ಸಹ ಅದನ್ನ ಕೋರ್ಟ್ನಲ್ಲಿ ಅವಕಾಶ ಇಲ್ಲ, ಅದನ್ನ ಮಾನ್ಯ ಮಾಡೋದಿಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟ್ ಸಹ ಸ್ಪಷ್ಟಪಡಿಸಿದೆ, ಸಂಪ್ರದಾಯದ ಕಾನೂನಿನ ಮೂಲ ತತ್ವಗಳಿಗೆ ವಿರುದ್ಧವಾಗಿದ್ದರೆ ಅಂತಹ ಮದುವೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ.
2: ಹಾಗಿದ್ದಲ್ಲ ಸರ್, ಈಗ ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ ಓಕೆ ಬಟ್ ಕಾನೂನುಬದ್ಧವಾಗಿ ನಾಟ್ ಓಕೆ.
3: ಹೌದು.
2: ಇಂಥ ಅಂದ್ರೆ ಬಹಳಷ್ಟು ಎಷ್ಟೋ ಕಡೆ ನಡೀತಾ ಇರ್ತದೆ. ನಾವು ಆಮೇಲೆ ಏನನ್ಸುತ್ತೆ, ತಂಗಿ ಮಗಳನ್ನ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಹುಟ್ಟೋ ಮಕ್ಕಳಿಗೆ ಮುಂದಿನ ಸಂತತಿಗೆ ಉತ್ತಮವಾದಂತಹ ಆರೋಗ್ಯವಂತ ಮಕ್ಕಳು ಜನಿಸಲ್ಲ ಅಂತೇಳಿ ಅದೊಂದು ಹೇಳೋ ಪರಿಪಾಠ ಇದೆ. ಕೆಲವೊಂದ್ ಕಡೆ ತಾಳೆ ನೋಡಿದಾಗ ಹಂಗೂ ಆಗ್ತದೆ, ದೂರದ ಸಂಬಂಧದಿಂದ ಬಂದ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಥವಾ ಅಂತರ್ಜಾತಿಯಿಂದ ಹುಟ್ಟಿದಂತಹ ಮಕ್ಕಳು ತುಂಬಾ ಚುರುಕಾಗಿರ್ತವೆ ಅಂತ ಅನ್ನೋದೆಲ್ಲ ಒಂದು ಹೇಳೋ ಪರಿಪಾಠ ಇದೆ ನಮ್ಮಲ್ಲಿ. ಸರ್, ಈಗ ಇಂಥ ಮದುವೆ ಆದ್ರೆ ಏನಾಗುತ್ತೆ ಸರ್, ಅದರ ಪರಿಣಾಮಗಳು ಏನು?
3: ಸಂಪ್ರದಾಯಗಳಲ್ಲಿ ಮಾಡ್ಕೋತಾರೆ, ಆದ್ರೆ ಕಾನೂನು ವಿಚಾರಕ್ಕೆ ಬಂದಾಗ ಅದು ಮದುವೆನೇ ಅಲ್ಲ. ಆಮೇಲೆ ಅದ್ರ ಜೊತೆಯಲ್ಲಿ ಯಾರಾದರೂ ಈ ರೀತಿ ಮದುವೆ ಏನಾದರೂ ಮಾಡಿದ್ರು, ಇಷ್ಟಕ್ಕೆ ವಿರುದ್ಧವಾಗಿ ಮಾಡಿದ್ರು ಅಂತಂದರೆ ಆ ಸಮಾಜ ಅಥವಾ ಸಂಪ್ರದಾಯ ಪ್ರಕಾರ ಕುಟುಂಬಗಳನ್ನು ಒತ್ತಡ ಹಾಕಿ ಮಾಡಿದ್ರೆ ಅದಕ್ಕೆ ಹೆಲ್ಪ್ ಲೈನ್ ಕೂಡ ಕೊಟ್ಟಿದ್ದಾರೆ, 1098 ಮತ್ತೆ 181 ಕರೆ ಮಾಡಿದ್ರೆ ಅವರನ್ನು ರಕ್ಷಣೆ ಮಾಡಿ ಇಂಥ ಮದುವೆಗಳನ್ನು ನಿಲ್ಲಿಸ್ತಾರೆ.
2: ಬಹಳ ಜನರಿಗೆ ಗೊತ್ತಿರದೇ ಇರುವಂತ ಸಂಗತಿ ಸರ್ ಇದು. ಅಂದ್ರೆ ಏನೋ ನಡೆಯುತ್ತೆ ಬಿಡು, ಮನೆ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳು ಬರ್ತಾರೆ, ವಾಪಸ್ ಬರ್ತಾರೆ, ಆಸ್ತಿ ಅಲ್ಲೇ ಇರ್ತದೆ ಅಥವಾ ಅವರಿಗೂ ಕೂಡ ಏನೇನೋ ಅಂದ್ಕೊಂಡಿರ್ತಾರೆ, ಬಟ್ ಅದು ಕಾನೂನುಬದ್ಧವಾಗಿ ಆಸ್ತಿ ವಿಚಾರದಲ್ಲೂ ಆಗಿರಬಹುದು, ಹುಟ್ಟುವ ಮುಂದಿನ ಸಂತತಿಗೂ ಆಗಿರಬಹುದು, ಮತ್ತು ತೀರಾ ಹತ್ತಿರದ ಸಂಬಂಧಿ ಇದರಲ್ಲಿ ಇದರ ಈ ರೀತಿ ಸಂಬಂಧಗಳೇ ಆಗಬಾರದು ಅಂತ ಎಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ ಇದು. ಕಾನೂನು ಇದೆ ಮತ್ತೆ ಅದು ಅಪರಾಧ, ಅಕಸ್ಮಾತ್ ಏನಾದ್ರು ಮುಂದುವರೆದ್ರೆ
3: ಅಪರಾಧ. ಅದು ಒಂಥರ ಹಳ್ಳಿಗಳಲ್ಲಿ ಸಂಪ್ರದಾಯ ಇದೆ.
2: ಹೌದು,
3: ಕಾನೂನು ಗೊತ್ತಿಲ್ಲ.
2: ಕಾನೂನು ಅದೇ ಈಗ ಬಾಲ ವಿವಾಹ ನಡೀತಾವಲ್ಲ ಅದ್ರ ತರನೇ ಒಂಥರ
3: ಇದನ್ನು ಸೇಮ್ ಅದೇ ರೀತಿ ಪ್ರೊಸೀಜರ್ ಎಲ್ಲ ನಡೀತದೆ.
2: ಅದಕ್ಕೆ ತಾವು ಹೇಳಿದ್ದಲ್ಲ ಚೈಲ್ಡ್ ಲೈನ್ ಹೆಲ್ಪ್ ಲೈನ್ 1098
3: ಮತ್ತೆ 181 ಅಂತ
2: ವುಮೆನ್ಸ್ ಹೆಲ್ಪ್ ಲೈನ್ ಅಂತ ಹೇಳಿ 181 ಗೆ ಕರೆ ಮಾಡಬಹುದು ಅಂತ ಹೇಳಿ
3: ಕರೆ ಮಾಡಿದ್ರೆ ಬೇಗ ಅವರು ರಕ್ಷಣೆ ಮಾಡ್ತಾರೆ.
2: ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದ. ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:35. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಇನ್ಯಾಕೆ ತಡ, ಕಾರ್ಯಕ್ರಮ ಶುರು ಮಾಡೋಣ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9409901013. ಮೊದಲನೇ ಪ್ರಶ್ನೆ, ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾವ ಚಲನಚಿತ್ರಗಳಿಗಾಗಿ ಗೆದ್ದಿದ್ರು? ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾವ 2 ಚಲನಚಿತ್ರಗಳಿಗಾಗಿ ಗೆದ್ದಿದ್ರು? ಇದು ಮೊದಲನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ಇದೀಗ ಚಂದು ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಅನಂತ್ ಕುಮಾರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು. ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರು ಸತತವಾಗಿ 2 ವರ್ಷ ಫಿಲ್ಮ್ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಯಾವ ಚಲನಚಿತ್ರಗಳಿಗೆ ಗೆದ್ದಿದ್ರು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಭಾಗ್ಯ ರಾಮಣ್ಣ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಪ್ರಸನ್ನ ಕುಮಾರ ದಾವಣಗೆರೆಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಬೈಜು ಬಾವ್ರಾ ಮತ್ತೆ ಪರಿಣೀತ ಚಿತ್ರ. ಮೀನಾ ಕುಮಾರಿ ಅವರು 1954ರಲ್ಲಿ ಬೈಜು ಬಾವ್ರಾ ಚಿತ್ರಕ್ಕಾಗಿ, ನಂತರ 1955ರಲ್ಲಿ ಪರಿಣೀತ ಚಿತ್ರಕ್ಕಾಗಿ ಸತತವಾಗಿ 2 ಬಾರಿ ಫಿಲ್ಮ್ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗೆದ್ದಿದ್ರು. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು, ಸಂದೇಶ ಕಳಿಸಿದವರಿಗೆಲ್ಲ ಧನ್ಯವಾದಗಳು. ಇದೀಗ ಮುಂದಿನ ಪ್ರಶ್ನೆ: ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು? ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು? ಇದು 2ನೇ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇದೀಗ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ ಬಳಸಿಕೊಂಡ ಕನ್ನಡ ಚಲನಚಿತ್ರ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುನಂದ ಸ್ಕಂದ ಲೇಔಟ್, ಪ್ರಸನ್ನಕುಮಾರ್ ದಾವಣಗೆರೆ, ಮಂಡಿಗಲ್ ಕೃಪಾ ಉಮೇಶ್ ಪದ್ಮಶ್ರೀ ರಾಮಚಂದ್ರಾಪುರಂ, ಸುಭಾನ್ ಕೋರಿ ಹಂಪಸಾಗರದಿಂದ, ವಾಣಿಶ್ರೀ ಧಾರವಾಡ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಮಿಸ್ ಲೀಲಾವತಿ. ಕುವೆಂಪು ಅವರ ಕವನವನ್ನ ಮೊದಲ ಬಾರಿಗೆ 1965 ಬಿಡುಗಡೆಯಾದ ಮಿಸ್ ಲೀಲಾವತಿ ಚಿತ್ರದಲ್ಲಿ ಬಳಸಿಕೊಳ್ಳಲಾಯಿತು. ಈ ಗೀತೆಗೆ ಆರ್ ಸುದರ್ಶನಂ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. ಇದನ್ನ ಖ್ಯಾತ ಗಾಯಕಿ ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್ ಅವರು ಹಾಡಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ: ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಈ ಜೀವಿಗಳನ್ನ ನೋಡಲು ಭಾರತದಲ್ಲಿರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು? ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಈ ಜೀವಿಗಳನ್ನ ನೋಡಲು ಭಾರತದಲ್ಲಿ ಇರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ಇದೀಗ ಮಿಸ್ ಲೀಲಾವತಿ ಚಿತ್ರದ ಗೀತೆ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಪ್ರಶ್ನೆ ಆಗಿತ್ತು, ವೆಸ್ಟರ್ನ್ ಹುಲಾಕ್ ಗಿಬ್ಬನ್ ಈ ಜೀವಿಗಳನ್ನು ನೋಡಲು ಭಾರತದಲ್ಲಿರುವ ಅತ್ಯುತ್ತಮ ವನ್ಯಜೀವಿ ಧಾಮ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಸುಧಾಮೂರ್ತಿ ಕೆಹಳ್ಳಿ, ಪೂರ್ಣಿಮಾ ಲಾಲ್ಬಾಗ್ ರಸ್ತೆ, ರಘುನಾರಾಯಣ್ ಬೆಂಗಳೂರು, ಅಭಿಷೇಕ್ ರೇಣುಕಾ, ಕಾರ್ತಿಕ ಬಸವನ ಬಾಗೇವಾಡಿ, ಶ್ರೀನಾಥ್ ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ ಮಹೇಂದ್ರ ಬಣಕಾರ, ನೇತ್ರ ಕೆಂಗೇರಿ, ಸಂತೋಷ್, ಚಂದ್ರಕಾಂತ್ ಹವಾಲ್ದಾರ್, ಎ ಹರಿಹರನ್, ಕೀರ್ತನ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಹೆಸರುಗಳನ್ನು ಪುನರಾವರ್ತನೆ ಮಾಡಲಾಗಿಲ್ಲ. ಮೊದಲನೇ ಪ್ರಶ್ನೆಗೆ 10 ಜನರ ಹೆಸರುಗಳನ್ನು ಮಾತ್ರ ಪರಿಗಣನೆ ಮಾಡಲಾಗಿತ್ತು. ಸರಿಯಾದ ಉತ್ತರ ಅಸ್ಸಾಂನಲ್ಲಿರುವ ಹೂಲಂಗ್ಪಾರ್ ಗಿಬ್ಬನ್ ಸ್ಯಾಂಕ್ಚುರಿ, ಇದು ಅಸ್ಸಾಂನಲ್ಲಿದೆ. ಇಲ್ಲಿರುವ ಹೂಲಂಗ್ಪಾರ್ ಗಿಬ್ಬನ್ ಸ್ಯಾಂಕ್ಚುರಿಯಲ್ಲಿ ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ಗಳನ್ನು ನೋಡಬಹುದು. ಇದು ಅತ್ಯಂತ ಪ್ರಸಿದ್ಧ ವನ್ಯಜೀವಿ ಧಾಮ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇದೀಗ ಗೀತೆ ಬಂಗಾರದ ಜಿಂಕೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:04. ಮಂಗಳವಾರದ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಇಂದಿನ ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕುರಿತಾಗಿ ಮಾತಾಡ್ತಾ ಸಾಗೋಣ. ನೀವು ಸಹ ಗ್ರಾಹಕರನ್ನ ಸೆಳೆಯಲು ಮಾಡುವ ಅಥವಾ ಮಾಡಿರುವ ಮಾರ್ಕೆಟಿಂಗ್ ಕುರಿತಾಗಿ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489010013 ಅಥವಾ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಹ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800-222-8102-206. ಇದೀಗ ಗೀತೆ ಕುಶಲವೇ ಕ್ಷೇಮವೇ ಚಿತ್ರದಿಂದ ರಾಜೇಶ್ ಕೃಷ್ಣನವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: do non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಇವತ್ತಿನ ವಿಷಯ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ನೀವು ಕೊನೆಯದಾಗಿ ಮೊಬೈಲ್ ಫೋನ್ ಅಥವಾ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡಿದ್ರೆ ಅದೇ ನಿರ್ದಿಷ್ಟ ಬ್ರ್ಯಾಂಡ್ ಅನ್ನೇ ಏನಕ್ಕೆ ತಗೊಂಡಿದ್ರಿ? ಟಿವಿಯಲ್ಲಿ ಅದರ ಆಡ್ ನೋಡಿದ್ರ ಅಥವಾ ಪ್ಯಾಕಿಂಗ್ ಅಂದರೆ ಪ್ಯಾಕೇಜಿಂಗ್ ಇಷ್ಟ ಆಗಿತ್ತಾ ಅಥವಾ ಅದರ ಬೆಲೆ ಕಡಿಮೆ ಇತ್ತಾ? ಈ ಎಲ್ಲ ಯೋಚನೆಗಳ ಹಿಂದೆ ಕೆಲಸ ಮಾಡುವ ಒಂದು ಬಿಸ್ನೆಸ್ ಸೂತ್ರವೇ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಸಂಸ್ಥೆಯೊಂದು ತನ್ನ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಗ್ರಾಹಕರಿಗೆ ತಲುಪಿಸಲು ಕೈಗೊಳ್ಳುವ ಯೋಜನೆಗಳು, ಕಾರ್ಯತಂತ್ರಗಳು ಮತ್ತು ಚಟುವಟಿಕೆಗಳ ನಿರ್ವಹಣೆ. ಇದು ಮಾರುಕಟ್ಟೆ ಸಂಶೋಧನೆ, ಬೆಲೆ ನಿಗದಿ, ಪ್ರಚಾರ ಮತ್ತು ವಿತರಣೆಯನ್ನು ಒಳಗೊಂಡಿರುತ್ತೆ. ಇದರ ಮುಖ್ಯ ಉದ್ದೇಶ ಗ್ರಾಹಕರನ್ನು ಆಕರ್ಷಿಸುವುದು, ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸುವುದು ಮತ್ತು ವ್ಯವಹಾರದ ಬೆಳವಣಿಗೆಯನ್ನು ಸಾಧಿಸುವುದು. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಇದರ ಕುರಿತಾಗಿ ಮತ್ತೆ ಮಾತಾಡ್ತಾ ಸಾಗೋಣ. ಇದೀಗ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ, ಸೋನು ನಿಗಮ್ ಅವರ ಗಾಯನದಲ್ಲಿ ಜಯಂತ ಕಾಯ್ಕಿಣಿ ಅವರ ಸಾಹಿತ್ಯ, ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತ.

0: ಕೇಳಿ ಬೆಳಗ್ಗೆ 6:10
1: ನಾದಾರ್ಚನೆ
2: ವೇಣು ನಾದ ಪ್ರಿಯ ಗೋಪಾಲ ಕೃಷ್ಣ
1: ನಾದಾರ್ಚನೆ

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸ್ಟುಡಿಯೋ ಸಮಯ 4:22. ಬಿಸ್ನೆಸ್ ಬಜ್ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ. ನಾವು ಗುಣಮಟ್ಟಕ್ಕೆ ಆದ್ಯತೆ ಕೊಡ್ತೇವೆ, ಹಣಕ್ಕಲ್ಲ, ಒಳ್ಳೆಯ ಗುಣಮಟ್ಟ ಇದ್ರೆ ಖಂಡಿತ ಕೊಳ್ಳುತ್ತೇವೆ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ HL ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಭಾರತೀಯ ಜೀವ ವಿಮಾ ನಿಗಮ ಅರಸೀಕೆರೆ ಶಾಖೆಯ ಪ್ರತಿನಿಧಿ. ಕಳೆದ 23 ವರ್ಷಗಳಿಂದ ಪಾಲಿಸಿ ಮಾರಾಟ ಮತ್ತು ಸೇವಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ಯಾರನ್ನಾದರೂ ಕೇಳಿ ಮಾತಾಡಿಸೋದಕ್ಕೆ ಮುಜುಗರ ಆಗ್ತಿತ್ತು. ಆಗ ನಾನು ಮಾಡಿದ್ದು ಏನಂದರೆ ಪರಿಚಯ ಹಾಗೂ ಸಂಬಂಧಿಕರ ಲಿಸ್ಟ್ ತಯಾರಿ ಮಾಡಿದೆ. ಆಗ ನನಗೆ ವ್ಯವಹಾರದಲ್ಲಿ ಒಂದು

ಕಂಡುಕೊಂಡೆ. ಅದರೊಟ್ಟಿಗೆ ವಿಷಯ ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಆಗ ಮಾತ್ರ ನಾವು ನಮ್ಮ ಗ್ರಾಹಕರ ಮನಸ್ಸಿಗೆ ಇಷ್ಟ ಆಗ್ತೀವಿ, ಮತ್ತು ಹೊಸ ಹೊಸ ಬದಲಾವಣೆಗಳ ಬಗ್ಗೆ ನಮ್ಮ ಗ್ರಾಹಕರಿಗೆ ಶೇರ್ ಮಾಡೋದು, ಮತ್ತು ಅವರ ಇಷ್ಟ ಹಾಗೂ ಕಷ್ಟದ ಸಮಯದಲ್ಲಿ ಸ್ಪಂದಿಸೋ ಗುಣ ಅಳವಡಿಸಿಕೊಂಡ್ರೆ 100% ವ್ಯವಹಾರದಲ್ಲಿ ಸಾಧನೆ ತೋರಬಹುದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ, ಇಲ್ಲಿ ಬಸವರಾಜು ಅವರು ಮಾಡಿರೋದು ಮಾರುಕಟ್ಟೆ ಸಂಶೋಧನೆ. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಕೆಲವು ಹಂತಗಳಲ್ಲಿ ಒಂದು. ಗ್ರಾಹಕರ ಅಗತ್ಯತೆಗಳು, ಇಷ್ಟಗಳು ಮತ್ತು ಪ್ರಸ್ತುತ ಮಾರುಕಟ್ಟೆಯ ಪ್ರವೃತ್ತಿಗಳನ್ನು ಅರ್ಥ ಮಾಡಿಕೊಳ್ಳೋದು, ಇದು ಮಾರುಕಟ್ಟೆ ಸಂಶೋಧನೆ. ನಂತರ ವ್ಯವಹಾರದ ಗುರಿಗಳಿಗೆ ಅನುಗುಣವಾಗಿ ಮಾರ್ಕೆಟಿಂಗ್ ಯೋಜನೆಗಳನ್ನು ರೂಪಿಸೋದು, ಇದು ಕಾರ್ಯತಂತ್ರದ ಯೋಜನೆ. ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ಹೊಸ ಉತ್ಪನ್ನಗಳು ಅಥವಾ ಸೇವೆಗಳನ್ನು ವಿನ್ಯಾಸಗೊಳಿಸೋದು, ಇದು ಉತ್ಪನ್ನ ಅಭಿವೃದ್ಧಿ. ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಬರುತ್ತೆ. ಇದೀಗ ಮುಂದಿನ ಗೀತೆ. ಏಕಾಂಗಿ ಚಿತ್ರದಿಂದ ಎಲ್ ಎನ್ ಶಾಸ್ತ್ರಿ ಅವರ ಗಾಯನದಲ್ಲಿ ವಿ ರವಿಚಂದ್ರನ್ ಅವರ ಸಂಗೀತ ಸಾಹಿತ್ಯ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಲಕ್ಷ್ಮೀ ದೇವಮ್ಮ ಸಾತನೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾವು ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಕ್ವಾಂಟಿಟಿಗಿಂತ ಮಾರ್ಕೆಟಿಂಗ್ ಸಿಸ್ಟಮ್ನಲ್ಲಿ ಅಂತ ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇನ್ನು ಮಾರ್ಕೆಟಿಂಗ್ ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ, ಒಂದು ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಗ್ರಾಹಕರ ನಂಬಿಕೆ ಗಳಿಸಲು, ಇದು ಕೇವಲ ವ್ಯಾಪಾರ ಅಲ್ಲ, ಗ್ರಾಹಕರೊಂದಿಗೆ ದೀರ್ಘಕಾಲದ ಬಾಂಧವ್ಯ ಬೆಳೆಸಲು ಸಹಾಯ ಮಾಡುತ್ತೆ. ಜೊತೆಗೆ ಇವತ್ತಿನ ದಿನಗಳಲ್ಲಿ ಒಂದೇ ವಸ್ತುಗೆ 100+ ಬ್ರ್ಯಾಂಡ್ಗಳಿವೆ, ಅವುಗಳ ಮಧ್ಯೆ ನಮ್ಮ ಬ್ರ್ಯಾಂಡ್ ಎದ್ದು ಕಾಣಲು ಇದು ಬೇಕು. ಸರಿಯಾದ ಮಾರ್ಕೆಟಿಂಗ್ ತಂತ್ರ ಇದ್ರೆ ಮಾರಾಟ ಹೆಚ್ಚಿ ಕಂಪನಿ ಲಾಭದತ್ತ ಮುನ್ನಡೆಯುತ್ತೆ. ಇನ್ನು ಮಾರ್ಕೆಟಿಂಗ್ನ ವಿಧಗಳು ನೋಡೋದಾದ್ರೆ, ಡಿಜಿಟಲ್ ಮಾರ್ಕೆಟಿಂಗ್, ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್, ಕಂಟೆಂಟ್ ಮಾರ್ಕೆಟಿಂಗ್, ಈ ಥರ 100+ ವಿಧಗಳಿದೆ. ಕೊನೆಯದಾಗಿ ಹೇಳಬೇಕಂದ್ರೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಎಂಬುದು ಬರೀ ಆಫೀಸ್ನಲ್ಲಿ ಕುಳಿತು ಮಾಡೋ ಕೆಲಸ ಅಲ್ಲ, ಅದು ಗ್ರಾಹಕರ ಮನಸ್ಸನ್ನು ಓದುವ ಒಂದು ಕಲೆ ಮತ್ತು ವಿಜ್ಞಾನ. ಸರಿಯಾದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಲ್ಲದಿದ್ದರೆ ಎಷ್ಟೇ ಒಳ್ಳೆಯ ಉತ್ಪನ್ನ ಇದ್ದರೂ ಸಹ ಅದು ಜನರನ್ನು ತಲುಪೋದಿಲ್ಲ. ಹಾಗಾಗಿ ಗ್ರಾಹಕನೇ ಯಜಮಾನ ಎಂಬ ತತ್ವದಡಿ ಕೆಲಸ ಮಾಡುವುದೇ ನಿಜವಾದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಇಷ್ಟು ಹೊತ್ತು ನನ್ನ ಮಾತುಗಳು ಕೇಳಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ. ಚಂದ್ರಚಕೋರಿ ಚಿತ್ರದಿಂದ ಹರಿಹರನ್ ಹಾಗೂ ಸಂಗಡಿಗರ ಗಾಯನದಲ್ಲಿ ಎಸ್ ನಾರಾಯಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ. ನಂತರ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಇದುವರೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಜಯ ಶ್ರೀ ಹೆಂಡೆ ತಿಳಿಸುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ಸಮಯ 5 ಗಂಟೆ. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಸೋನು ನಿಗಮಿಯವರ ಧ್ವನಿಯಲ್ಲಿ ಮಿಲನ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದರೆ ಮನೋಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಶ್ರೇಯಾ ಘೋಷಾಲಿವರ ಧ್ವನಿಯಲ್ಲಿ ಕೇಳಿ ಮೊಗ್ಗಿನ ಮನಸ್ಸಲ್ಲಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರ ಧ್ವನಿಯಲ್ಲಿ ರಸಿಕ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಈಗ ಕೇಳಿ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಇವರ ಧ್ವನಿಯಲ್ಲಿ ವಂಶಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ರಾಮ್ ನಾರಾಯಣ್.

ಈಗ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವರ ಧ್ವನಿಯಲ್ಲಿ ಅಂಬರೀಷ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ವಿ ಹರಿಕೃಷ್ಣ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಯುವ ಚಿಂತನ ಚಿಂತನ ಚಿಂತನ ಚಿಂತನ
1: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
1: ಕೇಳಿ ನೇರ ಫೋನಿನ ಕಾರ್ಯಕ್ರಮ
0: ಯುವ ಚಿಂತನ ಚಿಂತನ.

0: ಯುವವಾಣಿ ಕೇಳುತ್ತಿರುವಂತಹ ಎಲ್ಲ ಯುವ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ಪತ್ರಿಕೆ ಏಕೆ ಓದಬೇಕು. ಈ ವಿಷಯ ಕುರಿತು ನೀವು ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಬಹುದು. 0853220312 ಮತ್ತೊಂದು ಸಂಖ್ಯೆ 0853229958 ಈ ಸಂಖ್ಯೆಗೆ ನೀವು ಕರೆ ಮಾಡಿ ಈ ಪತ್ರಿಕೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಬಹುದು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಪತ್ರಿಕೆಯನ್ನು ಏಕೆ ಓದಬೇಕು ಅಂದರೆ, ಪತ್ರಿಕೆ ನಮ್ಮ ದೈನಂದಿನ ಜೀವನದ ಪ್ರಮುಖ ಮಾಹಿತಿಯ ಮೂಲವಾಗಿದೆ. ಪತ್ರಿಕೆ ಓದುವುದರಿಂದ ದೇಶ ವಿದೇಶ ಸುದ್ದಿಗಳು, ಶಿಕ್ಷಣ, ವಿಜ್ಞಾನ, ಕ್ರೀಡೆ, ಕೃಷಿ, ಆರೋಗ್ಯ ಮತ್ತು ಉದ್ಯೋಗದ ಬಗ್ಗೆ ಹೊಸ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಪತ್ರಿಕೆ ಓದುವ ಅಭ್ಯಾಸದಿಂದ ಭಾಷಾ ಜ್ಞಾನ ಹೆಚ್ಚುತ್ತದೆ. ಹೊಸ ಪದಗಳು ಕಲಿಯಲು, ಓದಲು ಹಾಗೂ ಬರೆಯುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಸಹಾಯವಾಗುತ್ತದೆ. ಸಾಮಾನ್ಯ ಜ್ಞಾನವು ಕೂಡ ವೃದ್ಧಿಯಾಗುತ್ತದೆ. ಬನ್ನಿ, ಮೊದಲನೇ ಕರೆಸಿದ್ದಾಗಿದೆ, ಯಾರು ಅಂತ ಎಲ್ಲಿ ಕೇಳೋಣ. ಹಲೋ ಹಲೋ ಹಲೋ ಆಕಾಶವಾಣಿ, ಹಲೋ.

0: ವಿದ್ಯಾರ್ಥಿಗಳಿಗೆ ಪತ್ರಿಕೆ ಓದುವುದು ಬಹಳ ಉಪಯುಕ್ತ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಬಂಧ, ಭಾಷಣ ಹಾಗೂ ಚರ್ಚೆಗಳಿಗೆ ಅಗತ್ಯವಾದ ಮಾಹಿತಿಯನ್ನು ಪಡೆಯುವುದು ಸಮಾಜದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಅರಿವು ಮೂಡಿಸುತ್ತದೆ ಮತ್ತು ಉತ್ತಮ ನಾಗರಿಕರಾಗಲು ನೆರವಾಗುತ್ತದೆ. ಬನ್ನಿ, ಕರೆ ಸಿದ್ಧಾಗಿದೆ, ನೋಡೋಣಂತ. ಹಲೋ,
1: ನಮಸ್ಕಾರ ಮೇಡಮ್. ಈರಣ್ಣ ಅಂತ ಮಾತಾಡೋದು ಮೇಡಮ್.
0: ಹಾ ಈರಣ್ಣ ಅವರೇ, ನಮಸ್ತೆ, ಹೇಗಿದ್ದೀರಿ? ಇವತ್ತಿನ ವಿಷಯ ಗೊತ್ತಾಯ್ತು ತಮಗೆ, ಪತ್ರಿಕೆ ಏಕೆ ಓದಬೇಕು?
1: ಪತ್ರಿಕೆ ಓದೋದ್ರಿಂದ ಮನುಷ್ಯನಲ್ಲಿ ಹವ್ಯಾಸ ಬೇಕದ ಮೇಡಮ್.
0: ಹಾ ಕರೆಕ್ಟ್.
1: ಮತ್ತೆ ಅವಾಗ ಈಗ ಡಿಜಿಟಲ್ ಎಲ್ಲ ಇದು ಬಂದು ಫೋನು ಇದು ಮೇಡಮ್, ಮೊದಲು ಅವಾಗ ರೇಡಿಯೋ ಪತ್ರಿಕೆ ಮೇಡಮ್. ನಾವು ರೈತರಿಗೆ ಸ್ಕೂಲ್ಗೆ ಹೈಸ್ಕೂಲ್ಗೆ ಹೋದಾಗ ಕಲ್ತ ಮೇಡಮ್ ರೈಚೂರು ವಾಣಿ ಒಂದು ಪೇಪರ್ ತಗೊಂತಿದ್ವಿ ಮೇಡಮ್, ಹವ್ಯಾಸ ಇತ್ತು ಮೇಡಮ್. ಹಂಗೆ ರೈಚೂರು ಹೈಸ್ಕೂಲ್ಗೆ ಹೋದಾಗ ಪತ್ರಿಕೆ ಮೇಡಮ್, ಅವಾಗ ಪತ್ರಿಕೆ ಓದ್ರಿ ಏನಾಗ್ಯದ ನಮ್ಮ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಎಲ್ಲ ಗೊತ್ತಾಗ್ತಿತ್ತು ಮೇಡಮ್.
0: ಹೌದು ಹೌದು, ಈಗೂ ಓದ್ಬೇಕು. ಜ್ಞಾನ ಹೆಚ್ಚಾಗ್ತದ, ಆಮೇಲೆ ದೇಶ ವಿದೇಶಗಳ ಸುದ್ದಿ ತಿಳಿತದ, ನಮ್ಮಲ್ಲಿ ಆಗ್ತಕ್ಕಂತ ರಾಜಕೀಯ ಘಟನೆಗಳು ಕೂಡ ನಮ್ಗೆ ಗೊತ್ತಾಗ್ತವ, ಏನೇನ್ ಯೋಜನೆ ಬಂದವ ಅಂತ ಗೊತ್ತಾಗ್ತದ ಪತ್ರಿಕೆ ಓದುವುದರಿಂದ. ಎಲ್ಲ ಜ್ಞಾನ ಗೊತ್ತಾಗ್ತದ.
1: ಪತ್ರಿಕೆ ಓದೋದಿಲ್ಲ ಮೇಡಮ್, ಯಾವ ದುರಭ್ಯಾಸಕ್ಕ ಮಾಡಿಕೊಡ.
0: ಹೌದೌದು, ಒಳ್ಳೆ ಅಭ್ಯಾಸವನ್ನ ಕಲಿಯಬಹುದು.
1: ಹೌದು ಮೇಡಮ್, ಅದು ಒಂದು ಆಪ್ತ ಸ್ನೇಹಿತ ಇದ್ದಂತೆ ಮೇಡಮ್.
0: ಸ್ನೇಹಿತ ಹೌದು, ಎಲ್ಲೇ ಹೋದ್ರು ನಮ್ಗೆ ಯಾರು ಇಲ್ದಿರಲಿಲ್ಲ ಅಂದ್ರೂ ಒಂದ್ ಬುಕ್ ಅನ್ನ ಇಟ್ಕೊಂಡು ಹೋಗ್ಬೇಕಂತ ನಾವು.
1: ಹೌದು ಮೇಡಮ್,
0: ಅದೇ ದೊಡ್ಡ ಸ್ನೇಹಿತ
1: ಮೇಡಮ್. ಮೊದಲು ಅನ್ಕೊಂಡ್ರೆ ಯಾರನ್ನ ಒಬ್ರು ಬರ್ತಾರೆ, ಅದೇ ಪತ್ರಿಕೆ ಹೋದ್ರೆ ಅವ್ರ ಪ್ಯಾಂಟಿ ಬರಂಗಿಲ್ಲ ಮೇಡಮ್.
0: ಹೌದೌದು,
1: ಅದೇ ಪತ್ರಿಕೆ ಒಳ್ಳೆ ಜ್ಞಾನ ಉತ್ಪತ್ತಿ ಆಗ್ತದೆ ಮೇಡಮ್, ಮನಸ್ಸನ್ನು ಶಾಂತಿ ಇರ್ತದೆ ಮೇಡಮ್.
0: ಅಂದ್ರೆ
1: ಪತ್ರಿಕೆ ಓದ್ತಾ ಓದ್ತಾ ಮೇಡಮ್ ಅವಾಗೆಲ್ಲ ಓದ್ಮೇಲೆ ನಮ್ ಬುಕ್ಗಳಿಗೆ ಒಂದು ಕವರ್ ಅಂತ ಮಾಡ್ಕೊಂತಿದ್ವಿ ಮೇಡಮ್ ಎಲ್ಲ ಓದೋದಾದ್ರೆ.
0: ಆಮೇಲೆ ಆರ್ಥಿಕ ವಿಷಯನ್ನು ಕೂಡ ನಾವು ನೋಡ್ಕೋಬಹುದು, ಏನೇನ್ ಯಾವ ರೀತಿ ನಮ್ಮ ಬಜೆಟ್ನ ನಮ್ಮ ಮನೆದಿರ್ಬೋದು ಅಥವಾ ಹೊರಗಿಂದಿರ್ಬೋದು ಯಾವ ರೀತಿ ಅಂತನೂ ನಾವು ತಿಳ್ಕೋಬಹುದು. ಆರ್ಥಿಕ ಪರಿಸ್ಥಿತಿಯ ಮಾಹಿತಿಯನ್ನ ಕೂಡ ನೀಡ್ತದ, ಶಿಕ್ಷಣ ಕ್ಷೇತ್ರದ ಸುದ್ದಿಗಳನ್ನ ಕೂಡ ತಿಳಿಸುತ್ತದ.
1: ಹೌದು ಮೇಡಮ್, ಶಿಕ್ಷಣ ಕ್ಷೇತ್ರದ ಇರ್ತದೆ ಮೇಡಮ್, ಮಾರುಕಟ್ಟೆ ಇರ್ತದೆ ಮೇಡಮ್. ಆಮೇಲೆ ಒಂದು ಪೇಪರ್ ಸೈಡ್ ಉದ್ಯೋಗ ಅವಕಾಶನೇ ಇರ್ತದೆ ಮೇಡಮ್.
0: ಹೌದು ಹೌದು, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬೆಳವಣಿಗೆಯನ್ನು ಕೂಡ ಪರಿಚಯವಾಗುತ್ತದೆ ನಾವು ಪತ್ರಿಕೆ ಓದುವುದರಿಂದ.
1: ಒಟ್ಟು ನೋಡಿ ಮೇಡಮ್, ಪತ್ರಿಕೆ ಓದೋದ್ರಿಂದ ನಮ್ಮ ಜ್ಞಾನ ಉತ್ಪತ್ತಿ ಆಗ್ತದೆ, ಒಳ್ಳೆ ಮಾರ್ಗದರ್ಶನ ಇರ್ತದೆ ಅಂತ.
0: ಹೌದು, ಕ್ರೀಡಾ ಸುದ್ದಿಗಳನ್ನು ಕೂಡ ತಿಳಿಯಬಹುದು.
1: ಹೌದು ಮೇಡಮ್.
0: ಸರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ನಮಸ್ತೆ,
1: ಶುಭ ಸಂಜೆ. ನಮಸ್ಕಾರ ಮೇಡಮ್.
0: ನಮಸ್ತೆ,
1: ನಿಮಗೂ ನಿರ್ದೇಶಕರಿಗೆ ಎಲ್ಲ
0: ನಿಮಗೂ ಕೂಡ ನಮಸ್ತೆ,
1: ಸಂಜೆ ನಮಸ್ಕಾರಗಳು.
0: ಸರಿ ಸರಿ, ಮತ್ತೊಂದು ಕರೆ ಸಿದ್ಧಾಗಿದೆ. ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ಕಾರ ಜಯಶ್ರೀ ಮೇಡಮ್, ನಮಸ್ಕಾರ.
0: ನಿಮ್ಮ ಹೆಸರು ಹೇಳಿ ಸರ್.
2: ನಾಗೇಂದ್ರಪ್ಪ ಗೌಡ ಗೊಂಜಡಿ ಮೇಡಮ್.
0: ನಾರಾಯಣಪ್ಪ ಗೌಡ, ನಾಗೇಂದ್ರಪ್ಪ ಗೌಡ್ರೆ ಹೇಳಿ, ಇವತ್ತಿನ ವಿಷಯ ನಮ್ಗೆ ಗೊತ್ತಾಗಿರ್ಬೇಕು. ಪತ್ರಿಕೆ ಏಕೆ ಓದಬೇಕು?
2: ಪತ್ರಿಕೆ ನಮ್ ಮೈಂಡ್ ಚಂದ ಆಯ್ತು ಮೇಡಮ್, ಅದು ಗೊತ್ತ ಓದ್ದು ನಾವು.
0: ಜ್ಞಾನ ಹೆಚ್ಚುತ್ತದೆ,
2: ಜ್ಞಾನ ದೇಶ ಸುದ್ದಿ ತೀರ್ದಿ. ಮೊಬೈಲ್ ಬಂದ ಮೇಡಮ್, ಪತ್ರಿಕೆ ಕಡಿಮೆ ಬರೀ ನ್ಯೂಸ್ ನೋಡ್ತಾರ, ಅದು ಸಾಧನ ಮೇಡಮ್. ರೇಡಿ ಮರಳಿತ್ತು, ರೇಡಿವೆ ಪತ್ರಿಕೆ ಎರಡು ಬಿಟ್ಟು ಇನ್ನೊಂದು ಇದ್ದಿಲ್ಲ ಅವಾಗ.
0: ಈಗಿನ ಮಕ್ಕಳು ಬರೇ ರೀಲ್ಸ್ ನೋಡೋದು, ಸ್ಕ್ರೋಲ್ ಮಾಡೋದು, ಮೊಬೈಲ್ ನೋಡ್ಕೊತ
2: ಬರೇ ಅದೇ ಬಂದ ಬರೇ
0: ಪತ್ರಿಕೆ ಬಗ್ಗೆ ಯಾರಿಗೂ ಅಷ್ಟು ಮಾಹಿತಿನೂ ನೋಡಂಗಿಲ್ಲ ಅವರು. ನಾಗೇಂದ್ರಪ್ಪ ಗೌಡ ಅವ್ರೆ, ನೀವ್ ಎಲ್ತನ ಓದಿರಿ? ನೋಡ್ರಿ, ಅದೇ ಹೇಳ್ತಾರಲ್ಲ, ಓದು ಒಕ್ಕಾಲಂತ ಬುದ್ಧಿ ಮುಕ್ಕಾಲಂತ.
2: ಮೇಡಮ್,
0: ಓದು ಅಷ್ಟೇ ಇಲ್ದಿರಲ್ಲ, ಪತ್ರಿಕೆಗಳಿಂದ ನೀವು ಅಷ್ಟು ಜ್ಞಾನ ಪಡ್ಕೊಂಡಿರಿ.
2: ಅದು ಓದ ಓದಿಕೆ ಅಂತ ಆಡಾಡ್ತಾರಾಗ ಓದೋತ ವಿದ್ಯೆ ಅಂತ ಮೇಡಮ್ ಅದಂಗ ಅಷ್ಟೋ ನಮ್ಮನೆ ಓದ್ಬೇಕು ಮೇಡಮ್ ಅದು ಪೇಪರ್ ಎಲ್ಲ ಸಾಧನೆ ಮೇಡಮ್ ಅದಾಗ 5 ರೂಪಾಯಿದಾಗ ಎಷ್ಟೋ ಜಗತ್ತಿನ ಸುದ್ದಿ ಇದ್ದ ನಮ್ಗೆ
0: ನೋಡ್ರಿ 5 ರೂಪಾಯಿ ಮಹತ್ವ ಅಲ್ಲ ಇಡೀ ದೇಶದ ಸುದ್ದಿಯನ್ನ ಕೇಳ್ತೀರಿ ಎಲ್ಲನೂ ನಿಮ್ಗೆ ತಿಳಿತದ
2: ಮೇಡಮ್
0: ಕ್ರೀಡಾ ಸುದ್ದಿಗಳಿರ್ಬೋದು ಆಮೇಲೆ ಕೃಷಿ ಮಾಹಿತಿ ಕೂಡ ನಮ್ಗೆ ಸಿಗ್ತದ ಆರೋಗ್ಯ ಸಲಹೆಗಳು ಕೂಡ ನಮ್ಗೆ ಸಿಗ್ತದ ಆಮೇಲೆ ಉದ್ಯೋಗ ಅವಕಾಶಗಳು ಕೂಡ ನಮ್ಗೆ ಗೊತ್ತಾಗ್ತದ ಪೇಪರ್ ನಲ್ಲಿ ಪ್ರಕಟಣೆ ಬಂದಿರ್ತಾವ ಯಾವ್ಯಾವ ಉದ್ಯೋಗ ನಮ್ಗೆ ಎಲ್ಲಿ ಸಿಗ್ತದ ಅಂತ
2: ಆಮೇಲೆ
0: ನಾಗೇಂದ್ರಪ್ಪ ಗೌಡ ಅವ್ರೆ ಸರ್ಕಾರದ ಹೊಸ ಹೊಸ ಯೋಜನೆಗಳನ್ನ ಕೂಡ ಪರಿಚಯವಾಗ್ತದ ನಮ್ಗ ನೀವು ಏನೇನ್ ಓದ್ತೀರಿ ದಿನ ಪೇಪರ್ ನಾಗ ಡೈಲಿ ನಿಮ್ ನೀವು ಓದೋದ ಜಾಸ್ತಿ ಕ್ರೀಡೆ ಬಗ್ಗೆ ಓದ್ತೀರಾ ಏನು ಯೋಜನೆಗಳ ಬಗ್ಗೆ ಕ್ರಿಕೆಟ್ ಅವೆಲ್ಲ ಕ್ರೀಡೆಗಳು ಅಂತ ಒಳ್ಳೆ ಮಾಹಿತಿಯನ್ನ ಹೇಳ್ಕೊಟ್ರಿ ನಾಗೇಂದ್ರಪ್ಪ ಗೌಡ ಅವರೇ ತುಂಬಾ ತುಂಬಾ ಧನ್ಯವಾದಗಳು ನೀವ್ ಯಾವ ಕಾದಂಬರಿ ಓದಿದ್ದೀರಿ ಬೆಕ್ಕಿನ ಕಣ್ಣು ಹೌದು ಈಗೆಲ್ಲ ಅವೆಲ್ಲ ಮೊದ್ಲು ಹಳೆ ಕಾಲದಲ್ಲಿ ಕಾದಂಬರಿಗಳೇ ಸಿನಿಮಾಗೆ
2: ಕಾದಂಬರಿ ಬೇಕಲ್ಲ
0: ಎಲ್ಲ ಸುಮ್ನೆ ಅದ್ರಲ್ಲಿ ಎಷ್ಟೋ ಪೇಪರ್ಗಳು ಸಹಿತ ಈಗ ಹೊಸ ಟೆಕ್ನಾಲಜಿ ಮಾಡ್ಯಾರ ಆದ್ರೂ ಓದಂಗಿಲ್ಲ ಪೇಪರ್ ನ ಮಂದಿ
2: ನಮ್ ಒತ್ತನೇ ಸಹ ಮಾತಾಡ್ತಾರ ಪೇಪರ್
0: ಕೊಡಿ ಕೊಡಿ ನಮಸ್ತೆ ತಮ್ಮ ಹೆಸರು ಹೇಳಿ ಸರ್
3: ಗೊಂದಡಿಗೆ ಅಂತ ಹೇಳಿ
0: ಹೆಸರು ಸರಿ ಕೇಳಿಸ್ತಾ ಇಲ್ಲ
3: ಉತ್ತನಯ್ಯ ಸ್ವಾಮಿ
0: ಉತ್ತನಯ್ಯ ಸ್ವಾಮಿ ಉತ್ತನಯ್ಯ ಸ್ವಾಮಿ ಅವರೇ ಹೇಳಿ ನೀವು ಇವತ್ತಿನ ಪತ್ರಿಕೆ ಬಗ್ಗೆ ನೀವು ಮಾತಾಡ್ಬೇಕು ಓದೋದ್ರಿಂದ ಏನೇನಾಗುತ್ತೆ ನಮಗ ಅಂತ
3: ನೋಡ್ರಿ ಪತ್ರಿಕೆ ಬಗ್ಗೆ ವಿಚಾರ ಮಾಡಿದ್ರ ಬಹಳ ಉಪಯೋಗ ಆಗ್ತದ ಪ್ರತಿನಿತ್ಯ ಅದೊಂದು ಸ್ಟಡಿ ಮಾಡಬೇಕು ಮನುಷ್ಯ ಟೈಮ್ ಪಾಸ್ ಆಗ್ತದ ದೇಶ ಸುದ್ದಿ ತಿಳಿದಂಗ ಆಗ್ತಾರಿ ಮೇಡಮ್
0: ಆಮೇಲೆ ಜ್ಞಾನಾರ್ಜನೆ ಜಾಸ್ತಿ ಬೆಳೆಯುತ್ತದೆ
3: ಜ್ಞಾನೋದಯ ಆಗ್ತದ ಮತ್ತ ಅದ್ರಲ್ಲಿ ಹಿಂಗ್ ನಡೆದದ ಅನ್ನೋದು ಎಲ್ಲ ತಿಳಿತದೆ ರೇಡಿಯೋಕ್ಕಿಂತಲೂ ಅದು ಸ್ವಲ್ಪ ಬಹಳ ಚಲೋ 5 ರೂಪಾಯಿ ಏನ್ ದೊಡ್ಡ ವಿಶೇಷ ಅಲ್ಲ ಅದು
0: ಹೇಳ್ರಿ
3: ಓದೋದ್ ಹ್ಯಾಬಿಟ್ ನಮ್ಗೆ ಟೈಮ್ ಪಾಸ್ ಆಗ್ತದ ಎಸ್ ಬಾರೋ ಮಂದಿಗೆ ಹಂಗೆ
0: ಐಕ್ಯೂ ಬೆಳೀತದ ನಮ್ದು ಜ್ಞಾನ
3: ಮತ್ತೆ ಅದು ಅದ್ರದ ಮಾತು ಹಂಗ ಓದು ಬರೆಯದೆ ಓದುವನು ಕರೆಯದೆ ಬರುವನು ಬರೆಗಾಲ್ಲೇ ತಿರುಗವನು ಅಂತ ಅಂದಾಗ
0: ಏ ಭಾರಿ ಸರ್ವಜ್ಞಾನ ವಚನ ಹೇಳ್ತಾ ಇದ್ರಿ ತಾವು
3: ಅಂದ್ರಿ ಅಲ್ಲ ಬರೆಯದೆ ಓದುವನು ಕರೆಯದೆ ಬರುವನು ಬರೆಗಾಲೇ ತಿರುಗಿ ನೀವು 3 ಲೆಕ್ಕದೊಳಗೆ
0: ಸರ್ವಜ್ಞಾನ ವಚನ ಹೇಳಿದ್ರಿ ಅದಕ್ಕೆ ಸರ್ವಜ್ಞಾನ ತ್ರಿಪದಿ ಸಾಲುಗಳು ಇಷ್ಟು ಮನುಷ್ಯನಿಗೆ ಉಪಯುಕ್ತವಾಗ್ತಾ ಇದ್ವು ಅಷ್ಟು ಉಪಯುಕ್ತವಾದ ಮಾಹಿತಿಯನ್ನ ಸರ್ವಜ್ಞ ಅವರು 3 ಲೈನ್ ನಲ್ಲಿ ಕೊಡ್ತಾ ಇದ್ರು
3: ಸರ್ವಜ್ಞ ವಚನ ಹೇಳ್ತಾರಲ್ಲ ಅದೇನ ಅಷ್ಟೇನ ಇದೆಲ್ಲ ದೊಡ್ಡ
0: ತಿಳ್ಬೇಕಿತ್ತು
3: ನುಡಿಗಳು ಕಲ್ತು
0: ಸರ್ವಜ್ಞಾನ ಎಂಬುವನು ಗರ್ವದಿಂದ ಆದವನೇ ಸರ್ವರೋಳ್ ಒಂದೊಂದು ನುಡಿ ಕಲ್ತವನೇ ಸರ್ವಜ್ಞ ಅಂತ ಅವ್ರು ಹೇಳ್ತಾರ ನಾನ್ ಸುಮ್ನೆ ಅಲ್ಲ ಸರ್ವಜ್ಞ ನಾನ್ ಸರ್ವಜ್ಞ ಅಲ್ಲ ನಾನು ಎಲ್ಲಾರ ಹತ್ರನೂ ಕಲ್ತೀನಿ ಅದ್ರಲ್ಲಿಂದ ನಾನ್ ಸರ್ವಜ್ಞ ಆಗಿನಿ ಅಂತ ಹೇಳಿ ಸರ್ವಜ್ಞ ಅವರು ತಮ್ಮ ತ್ರಿಪದಿ ಸಾಲಲ್ಲಿ ಬರೀತಾರ ಇದು ಬಸವಣ್ಣ ಅವರ ವಚನಗಳನ್ನು ಓದ್ತೀರಾ ತಾವು ಯಾವ್ದು ಬಸವಣ್ಣ ಅವ್ರದ್ದು ಒಂದು ವಚನ ಹೇಳಿ ನೋಡಮ್ಮಂತ
3: ಕುಲ ಚಲ ಎಂಬುವರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕೆಸರು ತಾವರೆ ಪುಟ್ಟಲು ಕಸ್ತೂರಿ ಅದು ತಂದು ಉಣಲಿಲ್ಲವೇ ಭೂಸರು ಅಂತ ಅಂದಂಗ ಕುಲ ಕುಲ ಅಂತಾರ ಯಾವ ಕುಲ
0: ಮನುಷ್ಯ ಕುಲ ಒಂದೇ ಇರೋದು
3: ಎಲ್ಲ ಕುಲ ಒಂದೇ,
0: ಮಾನವ ಒಂದೇ ಒಂದು ಕುಲ.
3: ಕುಲ ಅಂತ ಕುಲ ಕುಟ್ಟಾಳ ಇವು ಸುಮ್ನೆ ಇವು ಏನಪ್ಪ ಅಂತಂದ್ರ ಅಪವಾದಕ್ಕೀಡಾತವ ಕೆಲವು ಮಂದಿ. ಅವು ವೈಸನ್ನಲ್ಲಿಂದನೇ ಕುಲಕ್ ಕುಲಕ್ಕ ಇದು ಮಾಡಿಬಿಡ್ತಾವ. ಅವ್ರ ಕೇಳ ಕುಲ, ಇವ್ರ ನಾಗಿನ ಕುಲ, ಹಂಗಾಯ್ತು ಯಾವ ಕುಲ ಒಂದೇ ಎಲ್ಲ. ಮಾನವ ಜನ್ಮಕ್ಕೆ ಜಯವಾಗಲಿ ಅಂತ ಹೇಳ ಯಾರು? ರಬ್ಬಾಪುರಿ ಜಗದ್ಗುರುಗಳು
0: ರೇಣುಕಾಚಾರ್ಯರು ಒಂದೇ ಕುಲ.
3: ಕುಲ ಒಂದೇ
0: ಅಲ್ಲ, ಈ ಕುಲ ಕುಲ ಅಂತಾರ, ಬ್ಲಡ್ ಗ್ರೂಪ್ ಏನೇನ್ ಬೇರೆ ಇರ್ತದೇನ್ರಿ? ಎಲ್ಲ ರಕ್ತ ಒಂದೇ ಕಲರ್ ಇರ್ತದ, ಕೆಂಪು ಕಲರ್ ಇರ್ತದ, ಆದ್ರೆ ಗ್ರೂಪ್ಗಳು ಮಾತ್ರ ಬೇರೆ ಇರ್ತಾವ.
3: ಮಾನವ ಜನ್ಮಕ್ಕೆ ದೈವಾಗಲಿ ಅಂತ ಹೇಳ ಅಂತ ಸಾರ್ವ ಏನವರು ಏನು ಇದೆಲ್ಲ ಬಹಳ ಹಿತನುಡಿಗಳವ್ರಿ ಸರ.
0: ಹೌದು ಹೌದು ಹೌದು. ನಮ್ಮ ಸಮಾಜನ ತಿದ್ದಲಿಕ್ಕೆ ಬಸವಣ್ಣನವರಾಗ್ಲಿ, ಅಕ್ಕಮಹಾದೇವಿಯವರಾಗ್ಲಿ ಎಷ್ಟು ನಮ್ಮನ್ನ ಸಮಾಜ ತಿದ್ದಲಿಕ್ಕೆ ಮಾಡ್ಯಾರ ಅವರೆಲ್ಲ.
3: ಅವ್ರು ನೋಡ್ರಿ, ಅವರು ಬ್ರಾಹ್ಮಣ ಕುಲದಾಗ ಹುಟ್ಟಿದ್ರು, ದೇಶ ಉದ್ಧಾರ ಮಾಡಿದ್ರು, ಪ್ರತಿಯೊಬ್ಬರಿಗೆ ಏನಪ್ಪ ಅಂತಂದ್ರ ಅವ್ರಿಗೆ 63 ಪುರಾತನ ಶರಣರನ್ನ ಹೆಂಗ ಅವರು ಅಮರ ಗಣಗಳು 760 ಅಮರ ಗಣಗಳು ಪ್ರತಿನಿತ್ಯ ದಾಸೋಹ ಮಾಡಿದ್ರು. ಅವ್ರಿಗೆ ಎಲ್ಲ ವಿಜಯರಾಜನ್ ಬಂದಿ ಮಂತ್ರಿಗಳು ಬಂದಿದ್ದಾಗ ಅವ್ರಿಗೆ ಎಷ್ಟೋ ಕಿರುಕುಳ ಕೊಟ್ರು ಅವ್ರಿಗೆ. ಇದು ಎಲ್ಲ ಅದು ಸೃಷ್ಟಿಕರ್ತ ನೇಮ ಪ್ರಕಾರ ಅವ್ರು ಅದಕ್ಕೆ ಕಡಿಗೆ ಲಾಸ್ಟ್ ಕಲ್ಯಾಣ ಅಂಬೋದು ಕಟ್ಟರ್ಗೀರ್ ಆಗಲಿ ಅಂತೇಳಿ ಇದಕ್ ಬಂದ್ರು ಕೂಡರ್ ಸಂಘಂ ಬಂದ್ಬಿಟ್ರು. ವಿಜಯರಾಜನಲ್ಲಿ ಮಂತ್ರಿ ಆಗಿದ್ರು ಅವರು ಸರ್. ಅವರು ಮತ್ತೆ ಒಂದ್ ಬೊಕ್ಕಸನೆ ತೆಗಿಸಿಬಿಟ್ರು ಅವರೆಲ್ಲ. ಇಷ್ಟೆಲ್ಲ ಖರ್ಚು ಮಾಡ್ತಾನ್ರಿ, ವೇಸ್ಟ್ ಅಂದ್ರು ಅವ್ರಿಗೆ. ಅವ್ರು ವೇಸ್ಟ್ ಮಾಡಿಲ್ಲ ಖರ್ಚು ಏನ್ರಿ?
0: ಅಲ್ಲ ರೀ, ಅವರೆಲ್ಲ ಸಮಾಜ ಸುಧಾರಣೆ ಸಲುವಾಗಿ ಹುಟ್ಟಿ ಬಂದವ್ರಂತೀನಿ ನಾನಂತೂ. ನಮ್ಮನ್ನೆಲ್ಲ ಉದ್ಧಾರ ಮಾಡ್ಲಿಕ್ಕೆ ಬಂದಾರ ಅವರೆಲ್ಲ. ಆದ್ರೂ ಮನುಷ್ಯ ಅವನ್ನೆಲ್ಲ ಇಷ್ಟೆಲ್ಲ ಹೇಳಿದ್ರು ತಿದ್ಕೊಂತ ಇಲ್ಲ ಯಾರು.
3: ಬಹಳ ಮಂದಿ ತಿಳ್ಕೊಂಡ್ರೆ ಇವಾಗ ಹೊರಗಿನ ದೇಶ ಸಹಿತ ದೊಡ್ಡ ಮಹತ್ವ ಅದ ಬಸವಣ್ಣವ್ರದ್ದು ಬಗ್ಗೆ ಬಹಳ. ಹೊರಗಿನ ದೇಶ ಜಪಾನ್ ಆ ಕಡೆ ಅಮೆರಿಕ ಈ ಕಡೆ ಎಲ್ಲ ಕಡೆಗಿನ ಅವ್ರದ್ದು ಇದಾದ ರೀ ಸರ್. ಅವ್ರಿಗೆ ತಿಳುವಳಿಕೆ ಇದ್ದವ್ರಿಗೆ ಆಯ್ತಾ ತಗೊಂಡ್ರು. ಅದಕ್ಕ ಬಂಗಾರಿ ಸಂತಿ ಬಾಳ ಗಾಡಿ ಬೇಡಿ, ನೀ ಬೇಕಾದ ಕೊಂಡು ದೊಡ್ಡ ಲೇವಿಡಿ ಅಂತ ಹೇಳಿದ್ರು. ಬಜಾರ್ದಾಗ ಬಂದು ಹೋಗ್ತಿದ್ದಿ ನೀನು, ಏನ್ ಬೇಕಾದ್ತವ ಅದು ಬಾಳ ಏನ್ ಗಾಡಿ ಬೇಡಿ ಅಲ್ಲ, ನೀ ತಿಳ್ಕೊಂಡು ನಡಿ ಅಂತಂದ್ರ ಉಳುಕ ತಿಳ್ಕ ಉಳುಕ ಏನ್ರಿ.
0: ಉತ್ತಯ್ಯ ಸ್ವಾಮಿಯವರೇ ಧನ್ಯವಾದಗಳು, ಇಷ್ಟೆಲ್ಲ ಮಾಹಿತಿ ನಮ್ ಜೊತೆಗೆ ಹಂಚಿಕೊಂಡ್ರಿ. ನಮಸ್ತೆ.
3: ನಮಸ್ತೆ.
0: ಇದೇ ರೀತಿ ಕರೆ ಮಾಡ್ತಾ ಇರಿ, ಹೀಗೆ ಭಾಗವಹಿಸ್ತಾ ಇರಿ. ನಮಸ್ತೆ. ನಾಗೇಂದ್ರ ಪಗೋಡ ಅವರೇ ಧನ್ಯವಾದ.
4: ಏನು ರಂಗ ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಲೋ ನಮಸ್ತೆ.
6: ಹಲೋ
0: ನಮಸ್ತೆ ಸರ್.
6: ನಮಸ್ತೆ ಜಯಶ್ರೀ ಮೇಡಮ್ ಅವರಿಗೆ ಶುಭ ಸಂಜೆ, ನಮಸ್ಕಾರಗಳು.
0: ಹೇಳ್ರಿ ಗೌಡ್ರೆ.
6: ಭೀಮನಗೌಡ.
0: ಭೀಮನಗೌಡ ಪಾಟೀಲ್. ಭೀಮನಗೌಡ್ರೆ ಹೇಳ್ರಿ, ಇವತ್ತಿನ ವಿಷಯ. ಆರಾಮಿದ್ವಿ. ಇವತ್ತಿನ ವಿಷಯ ಗೊತ್ತಾಯ್ತಲ್ಲ ತಮ್ಗೆ, ಪತ್ರಿಕೆ ಏಕೆ ಓದಬೇಕು?
6: ಹೌದೌದ್ರಿ, ಪತ್ರಿಕೆ ಯಾಕೆ ಓದಬೇಕಂದ್ರೆ ನಮ್ಗೆ ಬುದ್ಧಿ ಬೆಳವಣಿಗೆ ಆಗಕ್ಕೆ ಪತ್ರಿಕೆ ಓದಬೇಕು ಮೇಡಮ್. ಆಮೇಲೆ ನೋಡ್ರಿ, ಈ ಒಂದು ಓದುವುದರಿಂದ ನಮ್ಮ ಜ್ಞಾನವನ್ನು ಬೆಳೆಯುತ್ತೆ. ಅದರಿಂದ ಎಲ್ಲ ಅರ್ಥ ಪೂರ್ಣವಾಗಿರ್ತಕ್ಕಂತ ಎಲ್ಲ ಅರ್ಥಗಳು ತಿಳಿಸ್ತೇವೆ. ಏನ್ರಿ ನೋಡ್ರಿ, ಈಗ ನ್ಯೂಸ್ ಪೇಪರ್ ಓದೋದ್ರಿಂದ ಎಲ್ಲೆಲ್ಲಿ ಏನೇನಾಯ್ತು, ಎಲ್ಲಿ ಏನ್ ಅನುಭವ ಆಯ್ತು, ಎಲ್ಲಿ ಏನು ನಮ್ಗ ನೋಡ್ರಿ ರೈತರಿಗೆ ಒಂದು
0: ಮಾಹಿತಿ ಸಿಗ್ತದ,
6: ಮಾಹಿತಿ ಸಿಗುತ್ತೆ ಮೇಡಮ್.
0: ಆರೋಗ್ಯ ದೃಷ್ಟಿ, ಆರೋಗ್ಯ ಮಾಹಿತಿಗಳನ್ನು ಕೊಡ್ತದ.
6: ಸಿಗುತ್ತದ ಮೇಡಮ್. ಆಮೇಲೆ ನೋಡ್ರಿ, ನಮ್ಗೆ ಈಗ ತುಂಗಭದ್ರಾ ನದಿಗೆ ನೀರಿಲ್ಲ ಮೇಡಮ್, ಡ್ಯಾಮ್ ನಲ್ಲಿ ಎಷ್ಟು ನೀರಿದೆ, ಎಷ್ಟು ಬಿಡುಗಡೆ ಆಗಿರ್ತದೆ ಅಂತ ಎಲ್ಲ ಗೊತ್ತಾಗ್ತದೆ.
0: ನೀರಿನ ಮಟ್ಟ ತಿಳ್ಕೊಂಡು ರೈತರು ಏನ್ ಮಾಡಬಹುದು ಅನ್ನೋದು ಒಂದು ನಿಮ್ಗೆ ಗೊತ್ತಾಗುತ್ತೆ.
6: ಮಳೆ ಪ್ರಾರಂಭ ಆಗಿದೆ, ಇನ್ನ ನದಿಗೆ ನೀರ್ ಬಿಟ್ಟೇ ಇಲ್ಲ ಮೇಡಮ್ ನಮ್ಗೆ.
0: ಹೌದಲ್ಲ, ಬರುತ್ತೆ ಬರುತ್ತೆ, ಮಳೆ ಚೆನ್ನಾಗಿ ಬಂದ್ರೆ ಮಾತ್ರ ನೀರ್ ಬರೇ ಬರುತ್ತೆ.
6: ಹಳ್ಳ ಕಳ್ಳದಲ್ಲಿ ನೀರು ಬರ್ತಾ ಇದೆ, ನಮ್ಗೆ ಸದ್ಯ ನಡೀತಾ ಇದೆ ಮೇಡಮ್, ಈಗ ಡ್ಯಾಮಿಂದ ಇನ್ನ ನೀರು ಬಿಟ್ಟಿಲ್ಲ ನಮ್ಗೆ. ಹಂಗಾಗಿ ಪತ್ರಿಕೆಗಳನ್ನು ಓದ್ತಾ ಇರ್ಬೇಕು ಮೇಡಮ್, ಹಾಗೇನೆ ಯಾವ ಬುಕ್ಗಳನ್ನು ಓದ್ತಾ ಇರ್ಬೇಕು, ದೇವಿ ಒಂದು ಭಕ್ತಿ ಗೀತೆಗಳು ಪುಸ್ತಕಗಳಾಗಿರ್ಬೋದು
0: ಆಮೇಲೆ
6: ಎಲ್ಲ ಇರ್ಬೇಕು ಮೇಡಮ್. ಈಗ ನಾವು ಒಂದು ತಲೆ ಕೂತ್ಕೊಂಡು ಬರೀ ಚಿಂತೆ ಮಾಡ್ತಾ ಇರ್ತೀವಿ
0: ಸುಮ್ನೆ ಟೈಮ್ ಪಾಸ್ ಮಾಡೋ ಬದಲು, ಅದೇ ಒಂದು ಹತ್ತು ನಿಮಿಷ ಓದಿದ್ರೆ ನಿಮ್ಗ ಸಾವಿರ ಪಟ್ಟು ಜ್ಞಾನಾರ್ಜನೆ ಆಗ್ತದೆ. ಒಂದು ಒಂದು ಬುಕ್ ಇರ್ಬೋದು, ಒಂದು ಮಾಹಿತಿ ಇರ್ಬೋದು, ಅಥವಾ ಪತ್ರಿಕೆ ಇರ್ಬೋದು. ಆಮೇಲೆ ಸಂಪಾದಕೀಯ ಲೇಖನಗಳು ಇರ್ತಾವ, ಅವ್ರ ಜ್ಞಾನ ವಿಸರ್ಜನೆ ಆಗ್ತದ, ಆಮೇಲೆ ಎಷ್ಟೆಷ್ಟೋ ಮಾಹಿತಿಗಳನ್ನ ಕೊಡ್ತಾರ.
6: ಆಮೇಲೆ ನೋಡ್ರಿ ಒಗಟುಗಳಾಗಿರ್ಬೋದು,
0: ಹಾ ಒಗಟಿರ್ಬೋದು, ಪದಬಂಧ ಪದಬಂಧನೂ ಇರುತ್ತ,
6: ಪದಬಂಧ ಅಂತ ಇರ್ತದೆ. ಆಮೇಲೆ ಕಥೆಗಳು, ಒಂದು ಪುಟಾಣಿಗೆ ಮಕ್ಕಳಿಗಾಗಿ ಒಂದು ಕಥೆಗಳು ಒಂದು ಪುಸ್ತಕನೇ ಇದೆ ರೀ.
0: ಹೌದೌದು,
6: ಕಥೆಗಳ ಪುಸ್ತಕಗಳನ್ನು ಓದ್ನಪ್ಪ ಅಂದ್ರೆ ಇನ್ನ ಮುಂದ ಏನಾಗ್ತದ ಏನಾಗ್ತದ ಅಂತೇಳಿ ಇನ್ನ ಮುಂದೆ ಓದುವಂತ ಮನಸ್ಸು ಆಗ್ತದೆ ಮೇಡಮ್.
0: ಚಂದಮಾಮ ಕಥೆ ಎಲ್ಲ ಓದಿದ್ದೀರಾ ತಾವು?
6: ಹಾ ಓದಿ ಮೇಡಮ್, ಸಣ್ಣವರಿದ್ದಾಗ ನಾವು ಓದಿದ್ವಿ
0: ಚಂದಮಾಮ ಕಥೆಗಳು.
6: ಈಗ ಬುಕ್ಗಳೇ ಇಲ್ಲ ಮೇಡಮ್, ಚಂದಮಾಮ ಬುಕ್ಗಳೇ ಸಿಗುತ್ತಾ ಇಲ್ಲ.
0: ಹೌದೌದು, ಚಂದಮಾಮ ಕಥೆಗಳು
6: ಭಾರಿ. ಬುಕ್ ಡಿಪೋದಲ್ಲಿ ಹೋಗಿ ಕೇಳ್ತೀವ್ರಿ ಮಾನವಿಯಲ್ಲಿ, ಆ ಬುಕ್ಗಳೇ ಸಿಗೋದಲ್ಲ ಮೇಡಮ್. ಈಗ ಎಲ್ಲ ಯುವಕರಿಗೆ ಯಾರು ಬೇಕಿಲ್ಲ, ಎಲ್ಲ ಮೊಬೈಲ್ಗಳು
0: ಫೋನ್ಗಳು ಮೊಬೈಲ್ ನಲ್ಲಿ ವ್ಯಸ್ತ ಆಗ್ಬಿಟ್ಟಿದ್ದಾರೆ ಯುವಕರು. ಸ್ಕ್ರೋಲ್ ಮಾಡೋದು, ರೀಲ್ಸ್ ನೋಡೋದು, ಒಟ್ಟ ಏನಾದ್ರೆ ಗೇಮ್ಸ್ ಆಡೋದು. ಮಕ್ಕಳು ಹೊರಗಡೆ ಹೋಗಿ ಗೇಮ್ಸ್ ಆಡಂಗಿಲ್ಲ, ಒಳಗಡೆ ಮೊಬೈಲ್ ನಾಗೆ ಇಟ್ಕೊಂಡು.
6: ಮಕ್ಕಳಿಗೆ ಆಟಗಳೇ ಗೊತ್ತಿಲ್ಲ, ನಾವು ಸಣ್ಣವರಿದ್ದಾಗ ಆಟಗಳು ಆಟಗಳೇ ಗೊತ್ತಿಲ್ಲ ಈಗಿನ ಜನರಿಗೆ.
0: ಹೌದು, ಲಗೋರಿ ಇರ್ಬೋದು, ಬಗುರಿ ಇರ್ಬೋದು, ಎಲ್ಲವೂ ಆಟನೂ ಆಡಿದ್ರೆ ಅದಕ್ಕೆ ಮಾನಸಿಕ ಬೆಳವಣಿಗೆ ಆಗ್ತದಂತ. ವಿದ್ಯಾರ್ಥಿಗಳಿಗೆ ಉತ್ತಮ ಸ್ನೇಹಿತ ಒಂದು ಪತ್ರಿಕೆ. ಶಿಕ್ಷಕರಿಗೂ ಉಪಯೋಗ ಆಗ್ತದ, ಪೋಷಕರಿಗೂ ಮಾಹಿತಿ ನೀಡುತ್ತದೆ, ಎಲ್ಲಾ ವಯಸ್ಸಿನವರಿಗೂ ಪತ್ರಿಕೆ ಅಗತ್ಯವಾಗಿದೆ. ಪ್ರತಿದಿನ ಸ್ವಲ್ಪ ಸಮಯ ಪತ್ರಿಕೆ ಕೊಡಬೇಕು ನಾವು. ಒಂದು ಹತ್ತು ನಿಮಿಷ ಆದ್ರೂ, ಒಂದು ಹತ್ತು ನಿಮಿಷ ಯಾಕೆ, ಒಂದು ಹಾಫ್ ಆನ್ ಅವರ್ ನಮ್ಮ ಪತ್ರಿಕೆಗೆ ಕೊಟ್ರೆ ನಮ್ಮ ಇಡೀ ಜ್ಞಾನ ಬೆಳೆಯುತ್ತದೆ.
6: ಆಮೇಲೆ ನೋಡ್ರಿ, ನಿಮ್ಮ ಪತ್ರಿಕೆ ನಮ್ಗೆ ಯಾವ್ದು ಪತ್ರಿಕೆ ಸಿಗ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಒಂದು ರೇಡಿಯೋ ಆಕಾಶವಾಣಿಯಲ್ಲಿ ನಾನು ವಾರ್ತಿಕೆ ಕೇಳ್ತೀನಿ ಮೇಡಮ್.
0: ಹೌದೌದು,
6: ರೇಡಿಯೋ ಕೇಳ್ಬಿಟ್ರೆ ಎಲ್ಲೆಲ್ಲಿ ಏನೇನಿದೆ ಏನೇನಾಗ್ತಾ ಇದೆ ಅಂಬುದು ಗೊತ್ತಾಗ್ಬಿಡ್ತು ಮೇಡಮ್. ಟಿವಿಯಲ್ಲಿ ಟಿವಿಯಲ್ಲಿ ಕುಂತು ನೋಡ್ಬೇಕಂದ್ರೆ 30 ನಿಮಿಷ ಒಂದು ತಾಸು ಬೇಕು ಮೇಡಮ್, ಅದು ಹೇಳಿದ್ದು ಹೇಳ್ಕಂತ ಕುಂದಿರ್ತಾರ. ಇದರಲ್ಲಿ ರೇಡಿಯೋದಲ್ಲಿ ಒಂದು 10 ನಿಮಿಷದಲ್ಲಿ ಎಲ್ಲ ಮಾಹಿತಿ
0: ಗೊತ್ತಾಗ್ತದೆ. ಪತ್ರಿಕೆ ಓದೋದ್ರಿಂದ ಇಡೀ ವಿಸ್ತಾರವಾಗಿ ಗೊತ್ತಾಗ್ತದೆ ನಾವು ಏನೇನು ಏನ್ ಮಾಡ್ಬೇಕು, ಯಾವ ರೀತಿ ನಾವು ಈಗ ಆಹಾರ ಇರ್ಬೋದು, ಆಹಾರನ ಹೆಂಗ್ ತಿನ್ಬೇಕು. ಈಗ ಅಲ್ಲ ಆಲ್ಮೋಸ್ಟ್ ಆಲ್ ಬಹಳ ಪತ್ರಿಕೆಯಲ್ಲಿ ಕೊಡ್ತಾರ. ನಮ್ಮ ಉತ್ತಮ ಆರೋಗ್ಯ ಹೇಗೆ ವೃದ್ಧಿಸ್ಕೋಬೇಕು, ನಾವು ಏನ್ ತಿಂದ್ರೆ ಯಾವ ಏನ್ ತಿನ್ಬೇಕು, ಯಾವ ಆಹಾರ ತಿನ್ಬೇಕು, ಎಷ್ಟು ನೀರು ಕುಡಿಬೇಕು, ಎಲ್ಲ ಮಾಹಿತಿಗಳು ಕೂಡ ಪತ್ರಿಕೆಗಳು ನೀಡ್ತಾವ. ಭೀಮನ್ಗೌಡ ಅವರೇ,
6: ಒಳ್ಳೆ ಒಂದು ಟ್ರಾಫಿಕ್ ತಗೊಂಡ್ಬಂದಿದ್ದೀರಿ ಇವತ್ತು,
0: ನಮಗೂ ಖುಷಿ ಆಗ್ತಾ ಇದೆ. ನೀವೆಲ್ಲ ಇಷ್ಟೆಲ್ಲ ಮಾಹಿತಿ ನಮ್ಗೆಲ್ಲ ಕೊಡ್ತಾ ಇದ್ದೀರಿ, ಧನ್ಯವಾದಗಳು. ನಮಸ್ತೆ
6: ಮೇಡಮ್, ಧನ್ಯವಾದ.
0: ನಮಸ್ತೆ
6: ನಮಸ್ತೆ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಪತ್ರಿಕೆಗಳು ಬರವಣಿಗೆಯ ಕೌಶಲ್ಯವನ್ನ ಉತ್ತಮಗೊಳಿಸುತ್ತದೆ, ಆಮೇಲೆ ವಿಮರ್ಶಾತ್ಮಕ ಚಿಂತನೆಯನ್ನ ಬೆಳೆಸುತ್ತದೆ. ಪತ್ರಿಕೆಗಳು ಒಳ್ಳೆಯ ನಾಗರಿಕರಾಗಲು ನೆರವಾಗ್ತದೆ. ಆಮೇಲೆ ಸಮಯದ ಮಹತ್ವವನ್ನು ಕೂಡ ಪತ್ರಿಕೆಗಳು ತಿಳಿಸುತ್ತವೆ. ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಯುತ್ತದೆ. ನಮಗೆ ಪರಿಸರದ ಬಗ್ಗೆ ಅರಿವು ಕೂಡ ಈ ಪತ್ರಿಕೆಗಳು ಮೂಡಿಸುತ್ತದೆ. ಸಾಹಿತ್ಯದ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಕವಿ ಮತ್ತು ಕಥೆಗಳನ್ನು ಓದುವ ಅವಕಾಶ ಕೂಡ ಈ ಪತ್ರಿಕೆಗಳು ನೀಡುತ್ತವೆ. ಸಂಪಾದಕೀಯ ಲೇಖನವನ್ನು, ಜ್ಞಾನವನ್ನು ವಿಸ್ತರಿಸುತ್ತವೆ. ವಿವಿಧ ವ್ಯಕ್ತಿಗಳ ಅಭಿಪ್ರಾಯಗಳನ್ನು ಕೂಡ ನಾವು ಈ ಪತ್ರಿಕೆಯಲ್ಲಿ ಕಾಣಬಹುದು. ವಿಶ್ವದ ಬೆಳವಣಿಗೆಯನ್ನು ಕೂಡ ನಾವು ತಿಳಿಯಬಹುದು. ದೇಶದ ಪ್ರಗತಿಯನ್ನು ಕೂಡ ನಾವು ಅರಿಯಬಹುದು. ಸಮಸ್ಯೆಗಳಿಗೆ ಪರಿಹಾರ ಕೂಡ ಬಗ್ಗೆ ತಿಳಿಯಬಹುದು. ಸಾಂಸ್ಕೃತಿಕ ಪಾರಂಪರೆಯ ಸಾಮಾಜಿಕ ಮಾಹಿತಿಯನ್ನು ಕೂಡ ನಾವು ಈ ಪತ್ರಿಕೆಗಳಿಂದ ತಿಳಿಯಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸ್ನೇಹಿತವಾಗಿದೆ, ಶಿಕ್ಷಕರಿಗೂ ಕೂಡ ಉಪಯುಕ್ತವಾಗಿದೆ, ಪೋಷಕರಿಗೂ ಕೂಡ ಮಾಹಿತಿಯನ್ನು ನೀಡುತ್ತದೆ. ಎಲ್ಲ ವಯಸ್ಸಿನವರಿಗೂ ಪತ್ರಿಕೆ ಅಗತ್ಯವಾಗಿದೆ. ಪ್ರತಿದಿನ ಸ್ವಲ್ಪ ಸಮಯ ಪತ್ರಿಕೆ ಕೊಡಲೇಬೇಕು, ಓದಲೇಬೇಕು. ನಿಯಮಿತವಾಗಿ ಓದಿದರೆ ಜ್ಞಾನ ಕೂಡ ಹೆಚ್ಚಿಗೆ ಆಗುತ್ತದೆ, ಆತ್ಮವಿಶ್ವಾಸ ಕೂಡ ಬೆಳೆಯುತ್ತದೆ, ಮಾತಿನ ಕೌಶಲ್ಯ ಕೂಡ ಉತ್ತಮವಾಗುತ್ತದೆ, ಚರ್ಚೆಗಳಲ್ಲಿ ಭಾಗವಹಿಸಲು ಕೂಡ ನೆರವಾಗುತ್ತದೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೂಡ ಸಹಾಯ ಮಾಡುತ್ತವೆ ಈ ಪತ್ರಿಕೆಗಳು. ಜಗತ್ತಿನೊಂದಿಗೆ ಸಂಪರ್ಕದಲ್ಲಿರಲು ನೆರವಾಗುತ್ತದೆ. ಜೀವನವನ್ನು ಉತ್ತಮಗೊಳಿಸಲು ಸಹಕಾರಿ ಕೂಡ ಈ ಪತ್ರಿಕೆಗಳು ಮಾಡುತ್ತವೆ. ಒಳ್ಳೆಯ ಅಭ್ಯಾಸಗಳನ್ನು ಕೂಡ ಬೆಳೆಸುತ್ತವೆ. ಜ್ಞಾನವೇ ನಿಜವಾದ ಸಂಪತ್ತು ಎಂಬುದನ್ನು ಕೂಡ ಇವು ಪತ್ರಿಕೆಗಳು ನಮಗೆ ತಿಳಿಸುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಪತ್ರಿಕೆಯನ್ನು ಪ್ರತಿದಿನ ಓದಲೇಬೇಕು. ಪತ್ರಿಕೆ ಓದುವ ಅಭ್ಯಾಸವನ್ನು ಎಲ್ಲರೂ ರೂಢಿಸಿಕೊಳ್ಳಬೇಕು. ಬನ್ನಿ, ಕರೆ ಸಿದ್ಧಾಗಿದೆ, ಯಾರು ಎಲ್ಲಿಂದ ಅಂತ ನೋಡೋಣ.
4: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ.
0: ಹಲೋ, ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700014242.
2: ಪತ್ರಿಕೆಗಳು ನಮ್ಮ ಜೀವನಾಡಿಯಾಗಿವೆ. ಪತ್ರಿಕೆಗಳನ್ನು ಓದುವುದರಿಂದ ಜೀವನದ ಅವಿಭಾಜ್ಯ ಅಂಗ ಕೂಡ ಆಗಿದೆ. ಪತ್ರಿಕೆ ಜ್ಞಾನದ ಭಂಡಾರವಾಗಿದೆ. ಪ್ರತಿದಿನ ಪತ್ರಿಕೆ ಓದುವುದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಇದು ದೇಶ ವಿದೇಶದ ಸುದ್ದಿಗಳನ್ನು ಕೂಡ ತಿಳಿಸುತ್ತದೆ. ಸಮಾಜದಲ್ಲಿ ನಡೆಯುವ ಘಟನೆಗಳನ್ನು ಕೂಡ ಪರಿಚಯಿಸುತ್ತದೆ. ರಾಜಕೀಯದ ಬಗ್ಗೆ ಅರಿವು ಕೂಡ ಮೂಡಿಸುತ್ತದೆ. ಆರ್ಥಿಕ ವಿಷಯಗಳ ಮಾಹಿತಿಯನ್ನು ಕೂಡ ಪತ್ರಿಕೆಗಳು ನೀಡುತ್ತವೆ. ಶಿಕ್ಷಣ ಕ್ಷೇತ್ರದ ಸುದ್ದಿಗಳನ್ನು ಕೂಡ ತಿಳಿಸುತ್ತವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆಯನ್ನು ಕೂಡ ನಾವು ಪತ್ರಿಕೆಯಿಂದ ತಿಳಿದುಕೊಳ್ಳಬಹುದು. ಕ್ರೀಡಾ ಸುದ್ದಿಗಳನ್ನು ಕೂಡ ತಿಳಿಯಲು ಸಹಾಯವಾಗುತ್ತದೆ. ಕೃಷಿ ಮಾಹಿತಿಯನ್ನು ರೈತರಿಗೆ ನೀಡುತ್ತವೆ. ಹವಾಮಾನದ ಮಾಹಿತಿಯನ್ನು ಕೂಡ ಪತ್ರಿಕೆಗಳು ತಿಳಿಸುತ್ತವೆ. ಬನ್ನಿ, ಮೊದಲನೇ ಕರೆ ಮತ್ತೆ ಕರೆಸಿದ್ದಾಗಿದೆ, ಯಾರು ಅಂತ ನೋಡೋಣ.
3: ಮೋಡಗಳ ಮೋಡಿಯಿಂದ.
2: ಹಲೋ ಹಲೋ ಹಲೋ, ನಮಸ್ತೆ. ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ. ಹಾ ಹೇಳಿ, ನಿಮ್ಮ ಹೆಸರು ಹೇಳಿ.
4: ಅಕ್ಮಣಿ ಮೇಡಮ್, ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ರಾಜೂರಿಂದ.
2: ನಾಗವೇಣಿನ?
4: ಅಕ್ಕ ಮಹಾದೇವಿ.
2: ಓ, ಅಕ್ಕ ಮಹಾದೇವಿ ಅವರೇ, ಹೇಗಿದ್ದೀರಿ?
4: ಆರಾಮಿದ್ದೀವ್ರಿ, ನೀವು?
2: ಆರಾಮಿದ್ದೀವಿ. ಹೇಳಿ, ಇವತ್ತಿನ ವಿಷಯ ಗೊತ್ತಾಯ್ತಾ? ಪತ್ರಿಕೆಯನ್ನು ಓದುವುದು, ಹೇ ಓದುವುದರಿಂದ ಏನಾಗುತ್ತದೆ, ಯಾಕೆ ಓದ್ಬೇಕು?
4: ಓದೋದು ಮೇಡಮ್, ಪತ್ರಿಕೆ ಪ್ರಚಲಿತ ಘಟನೆ ಎಲ್ಲ ಕೇಳ್ತಾವು. ಇಡೀ ನಮ್ಮ ಕರ್ನಾಟಕದ್ಯಂತ ಇರ್ಬೋದು, ನಮ್ಮ ದೇಶದಂತ ಎಲ್ಲ ಅದರಲ್ಲಿ ಇರ್ತಾವು. ಓದೋದ ಕಡಿಮೆ, ಈಗ ಓದೋದ ಕಡಿಮೆ ಇರ್ತೈತಿ.
2: ಬಹಳ ಜನ ಓದೋದು ಕಡಿಮೆ ಆಗಿದ್ದ.
4: ಈಗ ಫೋನ್, ಈಗ ಮೊಬೈಲ್ ಇರ್ಬೋದ್ರಿ, ಟಿವಿ ಇರ್ಬೋದು, ಎಲ್ಲ ಜಾಲತಾಣ ಇರಕ ಓದೋದೇ ಬಹಳ ಕಡಿಮೆ.
2: ಹೌದೌದೌದು.
4: ಮೊದ್ಲೆಲ್ಲ ಸಾಕಷ್ಟು ಎಲ್ಲ ಒಂದ್ ಏನೇ ಇರ್ಲಿ ಮೇಡಮ್, ಕರ್ನಾಟಕದಲ್ಲಿ ನಡೆದಿರ್ಲಿ, ನಮ್ ಜಿಲ್ಲಾದಲ್ಲಿ ನಡಲಿ, ನಮ್ ತಾಲೂಕಲ್ಲಿ ನಡೆದಿ, ಏನ ಆಜು ಬಾಜು ಕೆರೆ, ಮಳಿ ಬರ ಕೆರೆ ಇರ್ಬೋದು, ಹೊಲದ ಈಗೆಲ್ಲ ಬರಗಾಲದ್ದು ಇರ್ಬೋದು, ಕೆರೆ ತುಂಬಿರದ್ದು, ಅಷ್ಟು ಜನ ಹಂಗಾದ್ರು ಇಷ್ಟೇ. ಒಟ್ಟು ಏನೋ ಪತ್ರಿಕೆಲೆ ಓದೇ ನೆಮ್ಮದಿ ಪಡ್ಕೋಬೇಕು, ಅದ್ರಲ್ಲಿಂದ್ರ ಕೇಳ್ತಿರ್ಬೇಕು. ಅವಾಗ
2: ಅವಾಗೆಲ್ಲ ಸ್ಕೂಲಲ್ಲೆಲ್ಲ ಓದಿಸ್ತಾ ಇದ್ರು ಎಲ್ಲರಿಗೆ.
4: ಹೌದ್ರಿ,
2: ದಿನ ಒಬ್ರು ಪತ್ರಿಕೆಯನ್ನ ಓದ್ಬೇಕಂತ ಅಭ್ಯಾಸವನ್ನ ಮಾಡಿಸ್ತಾ ಇದ್ರು.
4: ಹೌದ್ರಿ, ಆತ್ರಿ ಇವಾಗ ಶಾಲೆಗಿದ್ರೆ ಐತ್ರಿ, ಇವಾಗನು ಇಲ್ಲ ಅಂತಲ್ಲ ಹೈಸ್ಕೂಲಲ್ಲಿ. ಆದ್ರೆ ಮಕ್ಳು ಅಷ್ಟೊಂದು,
2: ಹೌದು ಮಕ್ಳು ಅಷ್ಟೊಂದು ಬಗ್ಗೆ ಮಾಹಿತಿನ ತಿಳ್ಕೊಂತಾ ಇಲ್ಲ ಪತ್ರಿಕೆಯಿಂದ.
4: ಶಾಲೆಗೆ ಎಲ್ಲ ಹೈಸ್ಕೂಲಲ್ಲಿ ಶಾಲೆಲ್ಲ ಐತ್ರಿ, ಎಲ್ಲ ಐತಿ, ಇಲ್ಲ ಅಂತಲ್ಲ ಇನ್ನು ಪೇಪರ್ ಬರ್ತಾವ್ರಿ, ನೇಮನ ಐತಿ, ಅದು ಐತ್ರಿ. ಬೆಳಿಗ್ಗೆಲ್ಲ ಮಕ್ ಓದ್ಬೇಕು, ಇಲ್ಲ ಅಂತಲ್ಲ ಪ್ರೇಯರ್ ಆದ ತಕ್ಷಣ ಇರ್ತಾರೆ, ಇದೆಲ್ಲ ಒಂದು ಟೈಮ್ ಇರ್ತಾರೆ ಅದಕ್ಕೆಲ್ಲ ಅಂತಂದು. ಆದ್ರೆ ಓದಕ್ ಮಕ್ಳು ಅಷ್ಟೊಂದು ಇದು ಮಾಡಂಗಿಲ್ರಿ,
2: ಅಷ್ಟೊಂದು ಅದ್ರ ಬಗ್ಗೆ ಅವ್ರಿಗೆ ಇಚ್ಛೆ ಇಲ್ಲ ಮಕ್ಕಳಲ್ಲಿ.
4: ಇಚ್ಛೆ ಆದ್ಮೇಲೆ ಕಡಿಮೆ ಆಗ್ಬಿಡುತ್ತೆ ಮೇಡಮ್, ಯಾಕಂದ್ರೆ ಈಗೆಲ್ಲ ಜಾಲತಾಣ ಬಂದು, ಟಿವಿ ಇರ್ಬೋದು, ಮಾಧ್ಯಮ ಏನೋ ಇರ್ಲಿ ಮೇಡಮ್, ಅದ್ರಮೇಲೆ ಡಿಫ್ರೆಂಟ್ ಆಗಿ ಲಕ್ಷ್ಯ ಅದ್ರ ಮೇಲೆ ಓದು ಬರ ಅದು ಎಲ್ಲ ನಮ್ಗ ಪತ್ರಿಕೆಯಲ್ಲಿ ನಾವ್ ಹೆಂಗ ಅವಾಗೆಲ್ಲ ಮೇಡಮ್ ಒಂದು ತಿಳ್ಕೊಬೇಕಂದ್ರ ಪತ್ರಿಕೆಯಲ್ಲಿ.
2: ನೀವು ದಿನ ಪತ್ರಿಕೆ ಓದ್ತೀರಾ ಮೇಡಮ್?
4: ಮೇಡಮ್ ತರ್ತಿರ್ತಾರೆ ಅವ್ರ ಮಕ್ಕಳೆಲ್ಲ. ಈಗ ಎಬಿಸಿಡಿ ಮೇಡಮ್, ಈಗ ಫಸ್ಟ್ ಎಲ್ಲ ಏನ್ ಇಡ್ತೀವಲ್ಲ ಅನ್ನ ಸ್ಮಾಲ್ ಇಡ್ಬೇಕು ಅನ್ನೋದು ಸರ್ ಹೇಳ್ಕೊಡ್ತಿದ್ರೆ ಏನು ಗೊತ್ತಿಲ್ಲ, ಅದೆಲ್ಲ ಅನ್ನೆಲ್ಲ ಫಸ್ಟ್ ಆಗಿ ನೋಡಿದ್ರೆ ಈಗ ಒಂದೇ ತರಗತಿನೇ ಎ ಇಡ್ಬೇಕು, ಏನೇ ಎ ಪರ ಫುಲ್ ಹಿಂಗತಿ ಎ ಇರ್ಲಿ ಅಥವಾ ಏನೋ ಬಿ ಇರ್ಲಿ ಏನೇ.
2: ಅಕ್ಕ ಮಾದೇವಿ ಮೇಡಮ್, ಸಮಯದ ಅಭಾವ ಇದೆ. ಧನ್ಯವಾದಗಳು, ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು.
4: ಎಲ್ಲ ಗೊತ್ತಾಗುತ್ತಾ, ಎಲ್ಲ ಓದ್ಬೇಕಿದೆ ಹೆಚ್ಚು ಮಕ್ಕಳು ಎಲ್ಲರ್ರಿ, ನಾವು ನೀವು ಎಲ್ಲರೂ.
2: ನಮಸ್ತೆ ನಮಸ್ತೆ.
5: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
6: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
2: ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. 6:10 ಪ್ರಕಟಣೆಗಳನ್ನು ಕೇಳುವಿರಿ. 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳ ಕುರಿತು ರಾಯಚೂರು ತಾಲೂಕಿನ ಆಪಲ್ದಿನ್ನಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಆದಂತಹ ಡಾಕ್ಟರ್ ಶಿವಶರಣಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವರು ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಈರುಳ್ಳಿ ಬೆಳೆಯ ಉತ್ಪಾದಕತೆ ತಾಂತ್ರಿಕತೆಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಸಮ್ಮತಿ ನಾಯಕ್ ಎಟಿಎಸ್ ಅವರೊಂದಿಗೆ ಮಾಹಿತಿಯನ್ನು ಕೇಳುವರಿ. ನಂತರ ಜೈವಿಕ ಪರಿಕರಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರಿಂದ ಮಾಹಿತಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. 7:20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕನಹಟ್ಟಿ ಗ್ರಾಮದ ಸಕ್ರವ್ವ ರಾಮಪ್ಪ ಬೆಂಡೇವಾಡ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಆಲಿಸುವಿರಿ. 7:45 ಚಿತ್ರಗೀತೆಗಳು. 8:30 ಹುಲಿ ಹೈದರ್ ಗ್ರಾಮದ ಕರಿಯಪ್ಪ ಮಸ್ತರ್ ಮತ್ತು ಸಂಗಡಿಗರಿಂದ ದಪ್ಪಿನಾಟದ ಪದಗಳನ್ನು ಕೇಳುವಿರಿ. ಈ ರಾತ್ರಿ 9:15 ಭಾವಗೀತೆಗಳು. 9:30 ನಾಟಕ ಕವಿ ಸಮಯ, ರಚನೆ KT ಗಟ್ಟಿ, ನಿರ್ಮಾಣ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ನಂತರ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇವು ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. 6:00 ಕಾರ್ಯಕ್ರಮ ವಿವರಣೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ DC ಗೀತಾ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ, KC ನಾಗರಾಜನ್ ಅವರ ರಚನೆ. ವೃಂದಗಾನದಲ್ಲಿ 6:40 ರೈತರಿಗೆ ಸಲಹೆ ಕೇಳುವರಿ, ಅಮರೇಶ್ ಆಶಿಹಾಳ್ ಅವರಿಂದ. ಇನ್ನು ಜಾನಪದ ಗೀತೆಗಳು, ಹುಲಿಹೈದರ್ ಗ್ರಾಮದ ದುರ್ಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವರಿ. 6:45. ಇನ್ನು 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ ವಿವಿಧ ಕಲಾವಿದರ ಧ್ವನಿಗಳಲ್ಲಿ. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳು. 9:30 ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 10:02 11:59 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 12:05 ವನಿತಾ ವಿಹಾರ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ BR ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ AS ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 FM 102.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್ ನಿರ್ವಹಣೆ, ವೆಂಕಟೇಶ್ ಬೇವಿನ ಬೆಂಚಿ. 6:15 ಗ್ರಾಮದರ್ಶಿ ಕಾರ್ಯಕ್ರಮ. ಪ್ರಸ್ತುತಿ ವೀರೇಶ್. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. 7:20 ಜಾನಪದ ಸಂಗೀತ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. 8:30 ಜಾನಪದ ಸಂಗೀತ ಕಾರ್ಯಕ್ರಮ. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾ ಲೋಕ, ವಾರದ ಆಟೋಟಗಳ ಸಮೀಕ್ಷೆ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ ಮತ್ತು ತರಬೇತಿದಾರರಾದ ಹಾಗೂ ಏಕಲವ್ಯ ವಿಜೇತರಾದ NS ಮನು ಅವರೊಂದಿಗೆ ಸಂದರ್ಶನ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ನಂತರ ಹಿಂದಿ ಚಿತ್ರಗೀತೆಗಳನ್ನು ಕೇಳುವರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೋಡು, ಇದೇ ನನ್ನ ಫೇವರಿಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
10: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
9: ಜಾಹೀರಾತು ಮುಖಾಂತರ
10: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
9: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
10: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
9: ಡಯಲ್ ಮಾಡಿ 8700014242
10: 8700042242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಇದೊಂದು ಪ್ರಕಟಣೆ. ನವೋದಯ ವಿದ್ಯಾಲಯ ಸಮಿತಿಯವರ ಪ್ರಕಟಣೆ ಹೀಗಿದೆ. 2027-28 ಶೈಕ್ಷಣಿಕ ವರ್ಷದ ಜವಾಹರ್ ನವೋದಯ ವಿದ್ಯಾಲಯದ ಆಯ್ಕೆ ಪರೀಕ್ಷೆ JNVST 2027 ಮೂಲಕ 6ನೇ ತರಗತಿಯ ಪ್ರವೇಶಕ್ಕಾಗಿ ಆನ್ಲೈನ್ ನೋಂದಣಿ ಪೋರ್ಟಲ್ ಆರಂಭಿಸಲಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2026. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ ಹೀಗಿದೆ:

0: डैश कोलन नवोदया डॉट जी ओ वी डॉट इन गे ಪ್ರವೇಶ ಮಾಹಿತಿ ಪುಸ್ತಕ https://nawodaya.gov.in NVSEN admissions JNVST admission ಈಗೆ ಭೇಟಿ ನೀಡಬಹುದು. ಇದುವರೆಗೆ ಪ್ರಕಟಣೆಯನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
0: ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳ ಕುರಿತು ರಾಯಚೂರು ತಾಲೂಕಿನ ಆಪಲ್ದಿನ್ನಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಶಿವಶರಣಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವರು ವೆಂಕಟೇಶ್ ಬೇವಿನ ಬೆಂಚಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ರಾಯಚೂರು ತಾಲೂಕಿನ ಯಾಪಲ್ದಿನಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಆಗಿರತಕ್ಕಂಥ ಡಾಕ್ಟರ್ ಶಿವಶರಣಪ್ಪ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ನಮಸ್ಕಾರ.
2: ಮಳೆಗಾಲದಲ್ಲಿ ಈಗ ಸಾಕಷ್ಟು ರೀತಿಯ ತೊಂದರೆಗಳನ್ನು ಅನುಭವಿಸ್ತಾರೆ ಜನ. ಬೇರೆ ಬೇರೆ ರೀತಿಯ ತೊಂದರೆಗಳು, ಕಾಮನ್ ಆಗಿ ನೆಗಡಿ, ಜ್ವರ, ಅದರ ನೀರಿನಿಂದ ಬರ್ತಕ್ಕಂಥ ಸಮಸ್ಯೆಗಳು, ಈ ತರ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತವೆ. ಹಾಗಾಗಿ ತಾವು ವೈದ್ಯರಾಗಿ ಮಳೆಗಾಲದಲ್ಲಿ ಕಂಡು ಬರತಕ್ಕಂಥ ಸಾಮಾನ್ಯ ತೊಂದರೆಗಳ ಬಗ್ಗೆ ಪ್ರಾರಂಭದಲ್ಲಿ ಮಾತಾಡಿ ಸರ್.
3: ಮಳೆಗಾಲ, ಮಳೆ ಸ್ಟಾರ್ಟ್ ಆದ ತಕ್ಷಣ ಕಂಡು ಬರುವಂತ ಸಾಮಾನ್ಯ ಲಕ್ಷಣಗಳು, ನಾವು ಕಾಮನ್ ಆಗಿ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ವೈರಲ್ ಇನ್ಫೆಕ್ಷನ್ ಮಳೆ ಬಂದ ತಕ್ಷಣನೇ ಕೆಮ್ಮು, ನೆಗಡಿ, ಜ್ವರ, ಗಂಟಲು ಕೆರೆತ, ಈ ವೈರಲ್ ಇನ್ಫೆಕ್ಷನ್ ಇರೋದ್ರಲ್ಲಿಂದ ವಾಂತಿ, ಬೀದಿ, ಹೊಟ್ಟೆ ನೋವು ಇವು ಸರಿ ಸಾಮಾನ್ಯವಾಗಿ ಕಂಡು ಬರ್ತವೆ. ಈ ವೈರಲ್ ಇನ್ಫೆಕ್ಷನ್ ಅನ್ನುವುದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಡಿಮೆ ಇರುತ್ತದೆ ಅವರಿಗೆ ಮಾತ್ರ ಬಹಳ ಬೇಗ ಅಟ್ಯಾಕ್ ಆಗುತ್ತೆ. ಈ ವೈರಸ್ ಅನ್ನೋದು ಯಾವುದೇ ರೀತಿಯಿಂದ ಹಾರ್ಮ್ಫುಲ್ ಎಫೆಕ್ಟ್ ಮಾಡೋದಿಲ್ಲ. ಬಟ್ ಎಫೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ಕೇಶಂದ್ರೆ ನಾವು ನಿರ್ಲಕ್ಷ್ಯ ಮಾಡಬಾರದು. ಬಟ್ ವೈರಸ್ ತನ್ನಷ್ಟಕ್ಕೆ ತಾನೇ 3-5 ಡೇಸ್ನಲ್ಲಿ ಸಟೆಟ್ ಆಗುತ್ತೆ. ಒಂದು ಕಾಸ್ ಏನಂದ್ರೆ ಈ 3-5 ಡೇಸ್ನಲ್ಲಿ ನಾವು ಯಾರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅವ್ರಿಗೆ ಮಾತ್ರ ಸೆಕೆಂಡರಿ ಇನ್ಫೆಕ್ಷನ್ ಆಗುತ್ತೆ. ಕೆಮ್ಮು, ನೆಗಡಿ, ಜ್ವರ ಈ ಮಕ್ಕಳಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಬಹಳ ಬೇಗ ನ್ಯೂಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ. ಇಮಿಡಿಯೇಟ್ ಆಗಿ ಬೇಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ನಿಯರ್ ಪೆಡಿಯಾಟ್ರಿಷಿಯನ್ ಮಕ್ಕಳ
2: ತಜ್ಞರ
3: ಹತ್ರ ಹೋಗ್ಕೇಶಂದ್ರೆ ಏನೋ ಟ್ರೀಟ್ಮೆಂಟ್ ತೊಳೋದು ಅತಿ ಸೂಕ್ತ ಅಂತ ಅನ್ಸುತ್ತೆ.
2: ನಿಜವಾಗ್ಲು ಸರ್, ಯಾಕಂದ್ರೆ ಮಕ್ಕಳು ತುಂಬಾ ಸೂಕ್ಷ್ಮ ಆಗಿರ್ತಾರೆ. ಯಾವುದೇ ಕಾಯಿಲೆಗಳು ಬಂದಾಗ ಮಕ್ಕಳನ್ನು ನಾವು ಬೇಗ ಅವುಗಳನ್ನು ಗುರುತಿಸಿ ತೋರಿಸಿದಾಗ ಮಾತ್ರ ಬೇಗ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನೀವು ಹೇಳ್ದಂಗೆ ಈ ಕೆಮ್ಮು, ನೆಗಡಿ ಯಾವುದೇ ಆಗ್ಲಿ ಮಕ್ಕಳಲ್ಲಿ ದೀರ್ಘಕಾಲಕ್ಕೆ ಜಾಸ್ತಿ ಕಂಡು ಬಂದಾಗ
3: ಈಗ ನೋಡ್ರಿ, ಕೆಲವೊಂದ್ಸಲ ಏನಾಗುತ್ತೆ ಮಕ್ಕಳಲ್ಲಿ ಬೇಗ ನಾವು ಜ್ವರ ಬಂತು, ನಾವು ಬೇಗ ಜ್ವರಕ್ಕೆ ಔಷಧಿ ಕೊಡ್ಲಿಲ್ಲ ಅಂತಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಫೆಬ್ರಲ್ ಕನ್ವಲ್ಷನ್ಸ್ ಅಂತ ಹೇಳ್ತೀವಿ, ಅದನ್ನ ತಲೆಗೆ ಹತ್ತಿಕೇಶಂದ್ರೆ ಜಟ್ಕೆ ಬರ್ತಾವ ಅಂತ ಬರ್ತಕ್ಕಂತ ಚಾನ್ಸಸ್ ಐತಾ ಬಹಳಷ್ಟು ಇರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಏದ ಒಂದ್ ಸ್ವಲ್ಪ ಜ್ವರ ಅದಾವ, ಸ್ವಲ್ಪ ನೆಗಡಿ ಕಾಮನ್ ಆಗಿ ಬರ್ತಕ್ಕಂಥದ್ದು ಫೆಬ್ರಲ್ ಕನ್ವಲ್ಷನ್ಸ್ ಅಂತ, ಅದೇನು ಇನ್ಫೆಕ್ಷನ್ ಇರೋದಿಲ್ಲ. ನಾವು ಸರಿಯಾಗಿ ಬೇಗ ಆ ಮಗುವಿಗೆ ಜ್ವರದ ಔಷಧಿ ಹಾಕ್ಲಿಲ್ಲ ಅಂತಂದ್ರೆ ಅದು ಬರ್ತಕ್ಕಂತ ಅಥವಾ ಬೇಗ ಹೋಗೋ ವೈದ್ಯರ ಹತ್ರ ಕಾಣಲಿಲ್ಲ ಅಂದ್ರೆ ಅದು ಕಾಮನ್ ಆಗಿ ಬರ್ತಕ್ಕಂತ ಒಂದು ತೊಂದರೆ. ಕೆಮ್ಮು, ನೆಗಡಿ, ಜ್ವರ ಬಂದ ತಕ್ಷಣನೆ ನಾವು ಏನದಂದ್ರೆ ಅದಕ್ಕೆ ಒಳ್ಳೆ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಅಥವಾ ಸಮೀಪದ ವೈದ್ಯರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಬಹುದು. ಮನೆಯಲ್ಲೇ ಏನ್ ಮಾಡ್ಕೋಬಹುದು, ನಾವು ಮನೆಯಲ್ಲೇ ಫಸ್ಟ್ ಆಫ್ ಆಲ್ ಅಂತ ಸ್ವಚ್ಛತೆ, ಊಟ ಮಾಡ್ಬೇಕಾದ್ರೆ ಕೈ ತೊಳ್ಕೋಬೇಕು, ಕಣ್ಣು ಒರೆಸ್ಕೋಬೇಕಾದ್ರೆ ನಾವು ಕೈ ತೊಳ್ಕೊಂಡ್ ಕೇಸಿನ ಕಣ್ಣು ಮುಟ್ಕೋಬೇಕು, ಊಟ ಮಾಡ್ಬೇಕಾದ್ರೆ ಸಹಿತ ನಾವು ಕೈ ತೊಳ್ಕೊಂಡ್ ಮೇಲೆ ಊಟ ಮಾಡ್ಬೇಕು, ಕೈ ತೊಳ್ಕೊಳ್ಳಾರ್ದೆ ನಾವು ಊಟ ಮಾಡಬಾರ್ದು. ಇದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಇದರಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡದೆ ಬಂದ್ರೆ ಅದು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅದಲ್ಲದೆ ಕಾಮನ್ ಆಗಿ ಬರ್ತಕ್ಕಂತ ವೈರಸ್ಗಳು ಏನು, ರಿನೈಟಿಸ್, ನೆಗಡಿ ಬರುತ್ತೆ, ಗಂಟಲು ಕೆರೆತ ಇರ್ತದೆ, ಸ್ಕಿನ್ ಇನ್ಫೆಕ್ಷನ್ ಬರುತ್ತೆ, ಸಾಮಾನ್ಯವಾಗಿ ಮಳಿ ಬಂದ ತಕ್ಷಣ ಕೆಮ್ಮು, ಜ್ವರ, ನೆಗಡಿ ಇದನ್ನ ಕಾಮನ್ ಆಗಿ ಬರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ನಾವು ಮನೆ ಮದ್ದಿನಲ್ಲಿನೇ ಇದನ್ನ ಕಡಿಮೆ ಮಾಡ್ಕೋಬಹುದು. ಏನು ಮನೆ ಮದ್ದು ಅಂದ್ರೆ, ಮನೆಯಲ್ಲಿ ತುಳಸಿ ಅಂತ ಹೇಳ್ತೀವಲ್ಲ, ಈ ತುಳಸಿ ದಳಗಳನ್ನು ತೆಗೆದುಕೊಂಡು ಒಂದು 10-15 ದಳಗಳನ್ನು ತಗೊಂಡು ಡೈರೆಕ್ಟ್ ಆಗಿಯೂ ನೀವು ರಸ ಕುಡಿಬಹುದು, ಇಲ್ಲ ನೀರಿನಲ್ಲಿ ಕುದಿಸಿ ಕೆಸಿನ ಕುಡಿದ್ರೆ ಸಹಿತ ಮನೆಯಲ್ಲಿ ಉಪಶಮನ ಆಗುತ್ತೆ. ಸಪೋಸ್ ಆಗ್ಲಿಲ್ಲ ಅಂದ್ರೆ ಬಹಳ ಬೇಗ ಅಟ್ಯಾಕ್ ಆಗೋದು ಯಾರಿಗೆ, ಸಣ್ಣ ಮಕ್ಕಳಿಗೆ ಮತ್ತೆ ವಯಸ್ಕರಿಗೆ, ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಸ್ವಲ್ಪ ಬೇಗ ಅಟ್ಯಾಕ್ ಆಗುತ್ತೆ. ಇದನ್ನ ನಾವು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಮತ್ತೆ ಬಾಡಿ ಡಿಹೈಡ್ರೇಟ್ ಆಗ್ಲಾರ್ದಂಗೆ, ನೀರಿನ ಅಂಶ ಕಡಿಮೆ ಆಗ್ಲಾರ್ದಂಗೆ ನೋಡ್ಕೋಬೇಕು. ಒಳ್ಳೆ ಸ್ವಚ್ಛತೆ ಇರಬೇಕು, ನೀರಿನ ಅಂಶ ಕಡಿಮೆ ಆಗಬಾರ್ದು. ಪ್ಲಸ್ ಏನದಂದ್ರೆ ಚಾನ್ ಹೆಚ್ಚು ವಿಟಮಿನ್ ಸಿ ಇರ್ತಕ್ಕಂತ ಪದಾರ್ಥಗಳಲ್ಲಿ, ಹಣ್ಣಾಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು. ಈಗ ಜಾಸ್ತಿ ವಿಟಮಿನ್ ಸಿ ಅದರಲ್ಲಿ ಇರುತ್ತೆ, ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು ಅಥವಾ ಗೋಬಿ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಇಂಥವೆಲ್ಲ ನಾವು ಜಾಸ್ತಿ ಯಥೇಚ್ಛವಾಗಿ ಸೇವನೆ ಮಾಡಿದೇವಂದ್ರ ರೋಗ ನಿರೋಧಕ ಶಕ್ತಿ, ಇದನ್ನೇ ನಾವೇನು ವೈರಸ್ ಅಂತ ಹೇಳ್ತೀವಲ್ಲ, ಇದನ್ನ ತಡೆಗಟ್ಟಲಿಕ್ಕೆ ಇದು ಬಹಳ ಒಳ್ಳೆ ಹೆಲ್ಪ್.
4: ಮಳೆಗಾಲದಲ್ಲಿ ನೀವು ಹೇಳಿದಂಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆ ಈ ಕಾಯಿಲೆಗಳು ಬರ್ತಕ್ಕಂಥದ್ದು
3: ವೈರಲ್ ಇನ್ಫೆಕ್ಷನ್ ಸ್ವಲ್ಪ ಯಥೇಚ್ಛವಾಗಿ ಬರ್ತಕ್ಕಂಥದ್ದು ಸಾಮಾನ್ಯ.
4: ಈಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತೀರಿ.
3: ಈಗ ಅವರು ಚೆನ್ನಾಗಿ ಸಪೋಸ್ ಸ್ವಚ್ಛತೆ ಮುಖ್ಯ, ಪ್ಲಸ್ ರೆಸ್ಟ್ ಇಂಪಾರ್ಟೆಂಟ್. ಬಟ್ ನಾವೇನೇ ಕೆಲಸ ಮಾಡಿ ಬಂದ್ರು, ಏನು ಹೊರಗಡೆ ಹೋಗಿ ಬಂದ್ರು, ಅಥವಾ ಈಗ ನಾವೇನ್ ಮಾಡ್ತೀವಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೊಲದಾಗ ಎಲ್ಲಿದ್ದರ ಅಲ್ಲಿ ಸಿಕ್ಕಂಗ್ ನೀರು ಕುಡಿತಾರ. ಆ ನೀರ್ಲಿಂದ ಏನಾಗುತ್ತೆ ಅಂದ್ರೆ ಹೊಲದಲ್ಲಿ ನಿಂತಿ ನೀರು ಅಥವಾ ಬಾವಿಯಲ್ಲಿ ಇರ್ತಕ್ಕಂಥ ನೀರು, ಹೊಲಗಡೆ ಹೋಗ್ಬೇಕಾದ್ರು ಸಹಿತ ಬೋರೆಲ್ ನೀರಿದ್ರೆ ಶುದ್ಧವಾದ ನೀರು ಇರ್ತಾವ. ಯೂಸ್ವಲಿ ನೀರು ಏನ್ ಮಾಡ್ಬೇಕಂದ್ರೆ ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗಿ ಕೆಸಿದ್ರೆ ಕುಡಿದ್ರೆ ಅದು ಎಲ್ಲಕ್ಕಿಂತಲೂ ಉತ್ತಮ.
4: ನಿಜವಲ್ಲ ಸರ್, ಹೊಲದಾಗ ಕೆಲವೊಂದು ಜನ ಏನ್ ಮಾಡ್ತಾರೆ, ಚಲಮೆ ತೋಡ್ಕೊಂಡು ಅಲ್ಲೇ ನೀರು ಕುಡಿತಕ್ಕಂಥದ್ದು ಈಗಲೂ ಅಲ್ಲೆಲ್ಲ ನಡೀತದೆ. ಆದರೆ ನೀವ್ ಹೇಳ್ದಂಗೆ ನೀರಿನಿಂದನೇ ಸಾಕಷ್ಟು ಕಾಯಿಲೆಗಳು
3: ಬರ್ತವೆ, ನೀರಿನಿಂದ ಯಥೇಚ್ಛವಾಗಿ ಬರ್ತಕ್ಕಂಥದ್ದು ನೀರಿನಿಂದ. ಬಟ್ ಈ ಮಳೆಗಾಲ ಇರೋದ್ರಲ್ಲಿಂದ ಮತ್ತೆ ನಾವು ಇದಲ್ದೆ ಈ ವೈರಲ್ ಇನ್ಫೆಕ್ಷನ್ ಅಲ್ಲದೆ ನಾವೇನ್ ಮಾಡ್ತೀವಿ, ಈಗ ಮಳೆ ಬಂತು ಅಂತಂದ್ರೆ ಸೊಳ್ಳೆಗಳು ಯಥೇಚ್ಛವಾಗಿ, ಈಗ ನೋಡ್ರಿ
4: ಈಗ ಸೊಳ್ಳೆಗಳು ಉತ್ಪತ್ತಿ ಆಗ್ತಕ್ಕಂಥ ಕಾಲ ಟೈಮ್ಗ
3: ಎಸ್ 100% ಸೊಳ್ಳೆಗಳು ಮಳೆಗಾಲದಲ್ಲಿ ಅದು ಸ್ವಚ್ಛವಾದ ನೀರಿನಲ್ಲಿ ಒಂದು ಉತ್ಪನ್ನವಾಗುವಂತ ಸೊಳ್ಳೆ ಮೊಟ್ಟೆ ಇಡತಕ್ಕಂಥ ಯಾವುದು ಅಂದ್ರೆ ಅದು ಡೆಂಗು ಸೊಳ್ಳೆ. ಅತಿ ಅದಕ್ಕೆ ಫ್ರೆಶ್ ನೀರು ಬೇಕು, ಸ್ವಚ್ಛವಾದ ನೀರು ಬೇಕು. ಆ ಸ್ವಚ್ಛವಾದ ನೀರಿನಲ್ಲಿ ಮಾತ್ರ ಏನ್ ಮಾಡುತ್ತೆ ಅದು, ನಾವೇನ್ ಮಾಡ್ತೀವಿ ನಮ್ಮಲ್ಲಿ ಮನೆಯಾಗ ಇರ್ತಕ್ಕಂಥ ಒಡೆದ ಮಗ್ ಆಗಿರ್ಬಹುದು, ಬಕೆಟ್ ಆಗಿರ್ಬಹುದು, ಕೊಡ ಆಗಿರ್ಬಹುದು, ಏನ್ ಮಾಡ್ತೀವಿ ನಾವು ಅವು ಹಳೆಯ ಸಾಮಾನುಗಳು ಏನ್ ಮಾಡ್ತೀವಿ ನಾವು ಒಡೆದವ ಅಂತ ಹೇಳ್ಕೊಂಡ್ರೆ ನಮ್ಮ ಮನೆಯ ಅಕ್ಕಪಕ್ಕ ಬಿಸಾಕ್ತೀವಿ. ಈಗ ಮಳೆಗಾಲ ಇರುವ ಪ್ರಯುಕ್ತ ಮಳೆ ನೀರನ್ನ ಅದರಲ್ಲಿ ನಿಂತು ಅಂತಂದ್ರೆ ಈ ಹೊರಗಡೆ ಇರ್ತಕ್ಕಂಥ ಅಡಲ್ಟ್ ಸೊಳ್ಳೆ ಏನ್ ಮಾಡುತ್ತೆ, ಈಡಿಸ್ ಈಜಿಪ್ತ ಅಂತ ಹೇಳ್ತೀವಿ ಡೆಂಗು, ಆ ಡೆಂಗು ಸೊಳ್ಳೆ ಏನ್ ಮಾಡುತ್ತೆ ಆ ನಿಂತ ನೀರಿನಲ್ಲಿ ಅದರ ಮೇಲ್ಗಡೆ ಮೊಟ್ಟೆ ಇಡ್ತದೆ. ಮೊಟ್ಟೆ ಇಟ್ಟು ಆ ಮೊಟ್ಟೆಯನ್ನ ಲಾರ್ವಾ ಮತ್ತು ಪ್ಯೂಪಾ ಅಂತ ಹೇಳ್ತೀವಿ, ಅದನ್ನ ಒಂದು ವಾರದಲ್ಲಿ, ಅದಕ್ಕೆ ಲೈಫ್ ಸ್ಪ್ಯಾನ್ ಇರೋದು ಒಂದು ತಿಂಗಳ, ಬಟ್ ಅದು ಮೊಟ್ಟೆ ಇಟ್ಟ ತಕ್ಷಣ ಮರಿಯಾಗಿ ಹೊರಗಡೆ ಸೊಳ್ಳೆಯನ್ನು ಹೊರಗಡೆ ಬರ್ಲಿಕ್ಕೆ ಒಂದು ವಾರ. ಆ ಒಂದು ವಾರದಲ್ಲಿ ಅದನ್ನ ಏನು ವಿಂಗ್ಸ್ ಅಂತ ಹೇಳ್ತೀವಲ್ಲ ನಾವು, ರೆಕ್ಕೆಗಳು ಬಂದು ಹೊರಗಡೆ ಬಂದ್ಬಿಡುತ್ತೆ. ಅದ್ರ ಲೈಫ್ ಸ್ಪ್ಯಾನ್ ಒಂದು ತಿಂಗಳು. ಆ ಒಂದು ತಿಂಗಳಿನಲ್ಲಿ ಮಳೆ ಬಂದ ಮೇಲೆ ಡೆಂಗು ಸೊಳ್ಳೆ ಆಗಿರ್ಬೋದು, ಮಲೇರಿಯಾ ಅಷ್ಟೇ, ಮಲೇರಿಯಾನು ಜಾಸ್ತಿ ಬಹಳಷ್ಟು ಕಂಟ್ರೋಲ್ ಆಗಿ ಮಲೇರಿಯಾ, ಬಟ್ ಏನಂದ್ರೆ ಡೆಂಗು ಮಾತ್ರ ಬಹಳಷ್ಟು ಕಡೆ ಕಂಡು ಬರ್ತಾ ಇದೆ. ಬಟ್ ನಮ್ಮ ರಾಯಚೂರಿನಲ್ಲಿ ಅತಿ ಹೆಚ್ಚು ಡೆಂಗು ಪ್ರಕರಣಗಳು ಕಂಡು ಬರ್ತಾ ಇದಾವೆ, ಬಟ್ ಮಲೇರಿಯಾ ಅಷ್ಟು ಕಂಡು ಬರ್ತಾ ಇಲ್ಲ. ಇತ್ತೀಚೆಗೆ ಬಹಳ ಕಂಟ್ರೋಲ್ ಆಗಿದೆ, ಅದನ್ನ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಮಲೇರಿಯಾ ಪಾಸಿಟಿವ್ ಪ್ರಕರಣಗಳನ್ನು ನಾವು ಕಾಣಬಹುದು. ಇದನ್ನು ನಾವು ತಡೆಗಟ್ಟಬೇಕಂತಂದ್ರೆ ನಾವು ಏನ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಶಾ ವರ್ಕರ್ ಇರ್ತಾರೆ, ಮತ್ತು ನಮ್ಮ ಆರೋಗ್ಯ ಇಲಾಖೆಯ PSUs ಮತ್ತೆ HIOs ಮತ್ತೆ CHOs ಅವರು ಇರ್ತಾರೆ. ಅವರು ಒಂದು ತಿಂಗಳಲ್ಲಿ 2 ಸಲ ಲಾರ್ವಾ ಸರ್ವೆ, ಅದನ್ನ ಸೋರ್ಸ್ ರಿಡಕ್ಷನ್ ಅನ್ನ ಒಂದು ತಿಂಗಳಲ್ಲಿ 2 ಸಲ ಮಾಡ್ತಾರೆ. ಆ ಸೋರ್ಸ್ ರಿಡಕ್ಷನ್ ಒಂದು ಮನೆಯಲ್ಲಿ ಹೋದಾಗ ಈ ಏನು ಲಾರ್ವಾಗಳ ತಾಣಗಳು ಏನಿರ್ತಾವಲ್ಲ ಆ ತಾಣಗಳನ್ನ ನಾಶಪಡಿಸ್ತಾರೆ. ಬಟ್ ಒಂದ್ ವೇಳೆ ಆ ಕುಡಿಯೋ ನೀರಿನಲ್ಲಿ ನಾವು ಸಾರ್ವಜನಿಕರು ಏನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದ್ ಕಡೆ ನೀರ್ ಸ್ಟೋರ್ ಮಾಡ್ಕೊಂಡಿರ್ತಾವೆ, ಉಪಯೋಗಿರ್ಬೋದು ಅಥವಾ ಹಳ್ಳಿದಾಗ ಅಂದ್ರೆ ದನಗಳಿಗೆ ಕರುಗಳಿಗೆ ಅಥವಾ ಇನ್ನಿತರ ಸಲುವಾಗಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಆ ಸ್ಟೋರ್ ಮಾಡ್ಕೊಂಡಾಗ ಆ ಸ್ಟೋರ್ ಮಾಡ್ಕೊಳ್ಳಲ್ಲ ಬೇಡ ಅನ್ನೋದಿಲ್ಲ, ಬಟ್ ಏನಾಗುತ್ತೆ ಆ ಸ್ಟೋರ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಕವರ್ ಮಾಡ್ಬೇಕು, ಮುಚ್ಚಬೇಕು. ಸಪೋಸ್ ಅದ್ ಮುಚ್ಚಲಿಲ್ಲ ಅಂದ್ರೆ ಏನಾಗುತ್ತೆ, ಈ ಹೊರಗಿರ್ತಕ್ಕಂತ ಯಾವುದೇ ಬ್ರೀಡಿಂಗ್ ಇರ್ಬೋದು, ಅದು ಡೆಂಗು ಸೊಳ್ಳೆ ಇರ್ಬೋದು ಅಥವಾ ಮಲೇರಿಯಾ ಸೊಳ್ಳೆ ಇರ್ಬೋದು, ಅದನ್ನ ಏನ್ ಮಾಡುತ್ತೆ, ನಾವು ಸ್ಟೋರ್ ಮಾಡ್ಕೊಂತಕ್ಕಂತ ನೀರಿನ ಮೇಲ್ಗಡೆ ಬಂದು ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಇಟ್ಟು ಆ ಮೊಟ್ಟೆಗಳನ್ನ ಅದು ಲಾರ್ವಾ ಪೀಪ ಆಗಿ ಆ ಮೊಟ್ಟೆ ಏನಂದ್ರೆ ಒಂದು ವಾರ ನಂತರ ಅದನ್ನ ಸೊಳ್ಳೆ ಆಗಿ ಹೊರಗಡೆ ಬಂದು ಅದನ್ನ ನಮಗ್ ಎಫೆಕ್ಟ್ ಮಾಡುತ್ತೆ. ಹೆಂಗ್ ಕಚ್ಚುತ್ತೆ, ಯೂಶುವಲಿ ಡೆಂಗು ಸೊಳ್ಳೆ ಡೇ ಟೈಮ್ ನಲ್ಲಿ ಕಚ್ಚುತ್ತೆ, ಹಗಲ್ನಲ್ಲಿ ಜಾಸ್ತಿ ಅದರದ ಇನ್ಫೆಕ್ಷನ್ ರೇಟ್ ಜಾಸ್ತಿ ಇರೋದು. ಇದು ಹಗಲತ್ನಲ್ಲೇ ಕಚ್ಚುತ್ತೆ, ಅದಕ್ಕೆ ನಾವೇನ್ ಮಾಡಬೇಕು, ಯಾರು ಈಗ ಹಗಲತ್ನಲ್ಲಿ ಮನೆಗಿರೋರು ಯಾರು, ಯೂಶುವಲಿ ಮಕ್ಕಳು ವಯೋವರ್ಧವರು ಮತ್ತು ತಾಯಿಯಂದಿರು, ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ನೆಟ್ ಯೂಸ್ ಮಾಡ್ಬೇಕು ಪ್ರಿವೆನ್ಷನ್, ಎರಡನೇದು ಏನೋ ಕೆಲವೊಂದು ಲೋಷನ್ಸ್ ಇರ್ತವೆ, ಲೋಷನ್ಸ್ ಏನ್ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು, ಇಲ್ಲ ಕಾಯಿಲ್ಸ್ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಬೇವಿನ ಸೊಪ್ಪು ಹಾಕಿದ್ರೆ ಸಹಿತ ಅದನ್ನ ನಿಯಂತ್ರಣ ಮಾಡಬಹುದು.
4: ಸರ್, ಈಗ ತುಂಬಾ ಜನ ಡೆಂಗು ಹೆಂಗ್ ಉತ್ಪತ್ತಿ ಆಗ್ತದೆ ಅಂತ ಗೊತ್ತಿರಲ್ಲ ಹಳ್ಳಿ ಜನಗೆ, ನೀ ಹೇಳ್ದಂಗೆ ಅವರು ಎತ್ತುಗಳಿಗೆ ದನಗಳಿಗೆ ನೀರು ಕೊಡ್ತಕ್ಕಂತ ಈ ತರ
3: ಸ್ಟೋರ್ ಮಾಡ್ಕೊಂಡ್ರೆ ಅದ್ರ ಮೇಲೆ
4: ಕವರ್ ಮಾಡ್ಬೇಕಂತ,
3: ಅಟ್ಲೀಸ್ಟ್ ಟಾರ್ಪಲ್ ಅನ್ನ ಹಾಕ್ಬಹುದು ಅಥವಾ ಬಟ್ಟೆನ ಹಾಕ್ಬಹುದು, ಸೊಳ್ಳೆಯನ್ನ ಮೊಟ್ಟೆ ಇಡ್ಲಿಕ್ಕೆ ಆಸ್ಪದ
4: ಮಾಡ್ಕೊಡ್ಬಾರ್ದು
3: ಆರೋಗ್ಯ ಇಲಾಖೆದಿಂದ. ಸಪೋಸ್ ನಾವು ಈಗ ಹೊರಗಡೆ ಇರ್ತಕ್ಕಂತ ತಾಣಗಳು ನೀರ್ ಬಂದು ಸ್ಟೋರ್ ಆಗಿರ್ತಾವ, ಅಂತಲ್ಲಿ ನಾವು ಏನ್ ಮಾಡ್ತೀವಿ, ಅವು ಖಾಲಿ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ಸಂದರ್ಭದಲ್ಲಿ. ಈಗ ನಾವು ಮನೆಯಲ್ಲಿ ಇದ್ರೆ ಅವ್ರಿಗೆ ಹೇಳಕೇಶಂದ್ರೆ ಮನೆಯಲ್ಲೆಲ್ಲ ಕವರ್ ಮಾಡ್ಕೊಂಡ್ ಬರ್ಬಹುದು, ಮನೆ ಹೊರಗಡೆ ಇದ್ರೆ ಅವನ್ನ ಚಲಿಸಬಹುದು. ಕೆಲವ ಚಲಿಸಕ್ ಆಗಲ್ಲ ಅಂದ್ರೆ ಈಗ ಕೆಲವೊಂದ್ ಕಡೆ ನೀರಿನ ಶಾರ್ಟೇಜ್ ಇರುತ್ತೆ, ಅಂತ ನೀರ್ ಏನಂದ್ರೆ ಸೋಸ್ಕೇಶಂದ್ರೆ ಆ ಕಂಟೈನರ್ ಏನಿದೆಲ್ಲ ಆ ಒಂದು ಸ್ಟೋರ್ ಮಾಡ್ಕೊತಂಗಂತ ಅದು ಬ್ಯಾರಲ್ ಆಗಿರ್ಬೋದು ಅಥವಾ ಗಚ್ ಆಗಿರ್ಬೋದು, ವಾರದಾಗ ಅಟ್ ಲೀಸ್ಟ್ ಒಂದ್ ಸಲನ ಡ್ರೈ ಡೇ ಅಂತ ಹೇಳ್ಕೇಶಿ ನಾವು ಪ್ರತಿ ಶುಕ್ರವಾರ ಮಾಡ್ತೀವಿ. ಆ ಡ್ರೈ ಡೇ ದಿವಸ ಏನ್ ಮಾಡ್ಬೇಕು, ಕ್ಲೀನ್ ಆಗಿ ತೊಳೆದ್ ಬಿಟ್ಟು ಒಣಗಿಸಿ ಮತ್ತೆ ನೀರ್ ಸ್ಟೋರ್ ಮಾಡ್ಕೊಂಡು ಅದನ್ನ ಕವರ್ ಮಾಡಿ ಇಟ್ಕೋಬಹುದು.
4: ಅಂದ್ರೆ ವಾರದಾಗ ಒಂದ್ ಸಲ ಆದ್ರೂ ಅದನ್ನ
3: ತೊಳಿಬೇಕು ಸ್ವಚ್ಛವಾಗಿ ತೊಳೆದು
4: ಒಣಗಿದ್ಮೇಲೆ
3: ನೀರ್ ಸ್ಟೋರ್ ಮಾಡ್ಕೊಂಡ್ರೆ ಅದನ್ನ ಕವರ್ ಮಾಡ್ಕೊಂಡು ಇಟ್ಕೊಂಡ್ರೆ ಅಲ್ಲಿ ಉತ್ಪತ್ತಿ ಏನು ಆತವಲ್ಲ ಅದನ್ನ ನಾವು ಟೋಟಲಿ ಆಗಿ ನಿಯಂತ್ರಣ ಮಾಡಬಹುದು.
4: ಸರ್, ಈಗ ಹೇಳ್ದಂಗೆ ಈಗ ಡೆಂಗು ಪ್ರಾರಂಭ ಆಗ್ತಕ್ಕಂಥ ಕಾಲಮಾನ ಇದು, ಈ ಡೆಂಗು ನಿಯಂತ್ರಣ ಮಾಡ್ಲಿಕ್ಕೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿರ್ತಾವೆ. ಈಗ ಡೆಂಗು ಬಂದ್ರೆ ಏನ್ ಲಕ್ಷಣಗಳು ಕಂಡು ಬರ್ತದೆ?
3: ಸಾಮಾನ್ಯವಾಗಿ ಜ್ವರ ಬರುತ್ತೆ, ತಲೆನೋವು, ಮೈಕೈ ನೋವು, ಆಯ್ತು ಕಿವಿ ಹಿಂದ್ಗಡೆ ಉರಿತ, ಇದನ್ನ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಅಂತವ್ ಏನಾದ್ರೂ ಪ್ರಕರಣ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಎಲ್ಲಿ ವೈದ್ಯರನ್ನ ಕಾಣಬೇಕು, ವೈದ್ಯರನ್ನ ಕಾಣೋಕ್ಕಿಂತ ಮುಂಚೆನೆ ನಮ್ಮಲ್ಲಿ ಏನು ಆಶಾ ವರ್ಕರ್ ಇರ್ತಾರಲ್ಲ, ಜ್ವರ ಪ್ರಕರಣ ಅಂತ ಕಂಡು ಬಂದ ತಕ್ಷಣನೇ ಅಲ್ಲಿ ಅವರು ವಿಲೇಜ್ ನಲ್ಲಿ ಅಥವಾ ಅವರು ಗ್ರಾಮಕ್ಕೆ ಬಂದಂತ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಇರ್ತಾರೆ, ಪಿ ಎಸ್ ಸಿಒಸ್ ಇರ್ತಾರೆ, ಮತ್ತೆ ಸಿಎಚ್ಒಸ್ ಎಲ್ಲಿರ್ತಾರೆ ಅಂದ್ರೆ ನಮ್ಮ ಉಪಕೇಂದ್ರಗಳು 5,000 to 7,000 ಪಾಪ್ಯುಲೇಷನ್ ಗೆ ಒಂದೊಂದು ಉಪಕೇಂದ್ರ ಇರ್ತವೆ. ಆ ಉಪಕೇಂದ್ರದಲ್ಲಿ ಸಹಿತ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ಡೆಂಗು ಸಸ್ಪೆಕ್ಟ್ ಅಂತ ಹೇಳ್ಕೇಶ್ ತಗೊಂಡ್ಬಿಟ್ಟು ಅದನ್ನ ಜಿಲ್ಲೆಗೆ ರವಾನೆ ಮಾಡಿ ಆ ಏರಿಯಾದಲ್ಲಿ ಇರ್ತಕ್ಕಂತ ಜನರ ಹತ್ರ ಆ ಜ್ವರ ಏನು ಪ್ರಕರಣ ಇದೆ, ಇದು ಡೆಂಗು ಜ್ವರ ಅದನ್ನ ಇಲ್ಲ ಅಂತ ಹೇಳ್ಕೇಶಂದ್ರೆ ನಾವು ಕನ್ಫರ್ಮ್ ಮಾಡ್ಕೋಬಹುದು ಡಿಸ್ಟ್ರಿಕ್ಟ್ ಲ್ಯಾಬಿಗೆ ಕಳಿಸಿ.
4: ಈಗ ಒಂದ್ ವೇಳೆ ಡೆಂಗು ಬಂದಿದ್ದಲ್ಲಿ ಒಬ್ಬ ವ್ಯಕ್ತಿಗೆ ಅಂತಂದಾಗ ಅಲ್ಲಿ ಸುತ್ತಮುತ್ತಲಿನ ಜನಗಳಿಗೆ ಏನಾದರೂ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಮಾಹಿತಿ ಕೊಡ್ತಕ್ಕಂತಾಗುತ್ತ?
3: ಜಿಲ್ಲೆಯಾದ್ಯಂತ ಜುಲೈ ತಿಂಗಳಲ್ಲಿ ನಾವು ಡೆಂಗು ಮಾಸಾಚರಣೆ ಪ್ಲಸ್ ಸ್ಕೂಲ್ಗಳ ಸಹಿತ ನಾವು ಐಸಿ ಸಣ್ಣ ಮಕ್ಕಳಿಗೆ ಪ್ರತಿಯೊಬ್ಬ ಮಗುವಿಗೆ ಐಸಿ ಮಾಡುವ ಮುಖಾಂತರ ಮಕ್ಕಳಿಗೆ ತಿಳುವಳಿಕೆ ನೀಡುವ ಮುಖಾಂತರ ಇದನ್ನ ಸಮರ್ಪಕವಾಗಿ ಕಂಟ್ರೋಲ್ ಮಾಡಬಹುದು.
4: ಇನ್ನು ಡೆಂಗು ಬಿಟ್ಟರೆ ಮತ್ತೆ ಬೇರೆ ಯಾವ ಕಾಯಿಲೆಗಳು ಈ ಮಳೆಗಾಲದಲ್ಲಿ ಬಾಧಿಸ್ತಾವ ಸರ್ ಜನರಿಗೆ?
3: ಸಾಮಾನ್ಯವಾಗಿ ವಾಂತಿ ಭೇದಿ ಕಾಲ್ರ ಇದನ್ನ ಏನು ನೀರ್ ಕಂಟಾಮಿನೇಷನ್ ನಾವು ಅಶುದ್ಧ ನೀರು ಎಲ್ಲಿ ಕಂಟಾಮಿನೇಷನ್ ಆಗುತ್ತೆ ಈಗ ಮಳೆಗಾಲ ಅಂದ ತಕ್ಷಣ ಈಗ ನಾವು ಏನ್ ಮಾಡ್ತೀವಿ ಎಲ್ಲಿಯಾದ್ರೂ ವಾಟರ್ ಸಪ್ಲೈ ಇರುತ್ತೆ ಅಲ್ಲಿ ಏನಾದರೂ ಸಪೋಸ್ ಪೈಪ್ ಲೀಕೇಜ್ ಆಗಲಿ ಇದು ಆಗಲಿ ಅಂತಲ್ಲಿ ಶುದ್ಧ ನೀರಿನಲ್ಲಿ ಅಶುದ್ಧ ನೀರು ಮಿಕ್ಸ್ ಆಯ್ತು ಅಂತಂದ್ರೆ ಅಲ್ಲಿ ವಾಂತಿ ಭೇದಿ ಪ್ರಕರಣಗಳನ್ನು ಕಂಡು ಬರ್ತಾವೆ. ಇದನ್ನ ತಡೆಗಟ್ಟಲಿಕ್ಕೆ ವಾಟರ್ ಮೆನ್ಸ್ ಅವರು ಡೈಲಿ ಚೆಕ್ ಮಾಡ್ತಾರೆ ಪ್ಲಸ್ ಆ ಊರಿನಲ್ಲಿ ಇರ್ತಕ್ಕಂಥ ಆಶಾ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಸಪೋಸ್ ಅಲ್ಲಿ ಏನಾದರೂ ಅಂತ ಪ್ರಕರಣಗಳು ಇಮಿಡಿಯೇಟ್ ಆಗಿ ಕಂಡು ಬಂತು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಉಪಕೇಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರೋದು ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮನೆಯಲ್ಲಿ ಈಗ ಎಲ್ಲಿ ಯಾವ ಮನೆಯಲ್ಲಿ ಮಕ್ಕಳು ಇರ್ತಾರೆ ಯಾವ ಮನೆಯಲ್ಲಿ ವಯೋವೃದ್ಧರು ಇರ್ತಾರೆ ಅವರಿಗೆಲ್ಲ ನಮ್ಮ ಆರೋಗ್ಯ ಇಲಾಖೆ ಮುಖಾಂತರ ನಾವೆಲ್ಲ ORS ಪ್ಯಾಕೆಟ್ ಕೊಟ್ಟಿರ್ತೀವಿ. ಅದನ್ನ ಸಪೋಸ್ ಒಂದ್ ವೇಳೆ ವಾಂತಿ ಭೇದಿ ಪ್ರಕರಣ ಅಂತ ಕಂಡು ಬಂತು ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ORS ನೀರು ಡಿಹೈಡ್ರೇಷನ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಸೇವನೆ ಮಾಡಬೇಕು. ಪ್ಲಸ್ ಏನಂದ್ರೆ ಸಮೀಪ ಇರತಕ್ಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಉಪಕೇಂದ್ರ ಇರ್ಬೋದು ಇಮಿಡಿಯೇಟ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು.
4: ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್. ಕೊನೆಯದಾಗಿ ಆಹಾರ ಪದ್ಧತಿ ಬಗ್ಗೆ, ಯಾಕಂದ್ರೆ ಈ ಮಳೆಗಾಲದಲ್ಲಿ ಏನು ಆಹಾರಗಳು ಸೇವನೆ ಆಗ್ತಿರ್ತವೆ, ಆ ಒಂದು ಆಹಾರ ಎಂಥ ಆಹಾರ ತಗೊಂಡು ಒಳ್ಳೇದಂತ ಹೇಳ್ತೀರಿ?
3: ಯೂಶ್ವಲಿ ನಾವೇನ್ ಮಾಡ್ತೀವಿ, ಬ್ಯಾಲೆನ್ಸ್ಡ್ ಡೈಟ್ ಅಂತ ಹೇಳ್ತೀವಿ. ಈ ಇದ್ರಲ್ಲಿ ಯಾವುದೇ ಒಂದು ತರಕಾರಿ ಆಗಲಿ ಹಣ್ಣಾಗಲಿ ತಂದ ತಕ್ಷಣ ಅದನ್ನ ಸ್ವಚ್ಛವಾಗಿ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಮಾಡೋದು ಉತ್ತಮ. ಯಾಕಂತಂದ್ರೆ ಈ ಮಳೆಗಾಲ ಇರೋದ್ರಿಂದ ಕಂಟಾಮಿನೇಷನ್ ಆಗುತ್ತೆ, ಅದನ್ನ ನೀಟಾಗಿ ಕ್ಲೀನ್ ಇಡಬೇಕು. ಯಾವುದೇ ಒಂದು ಆಹಾರ ಪದಾರ್ಥವನ್ನು ಓಪನ್ ಆಗಿಡಬಾರ್ದು. ಓಪನ್ ಆಗಿಟ್ರೆ ಏನಂತವ ನೊಣದೆಲ್ಲ ಕೂತ್ಬಿಟ್ಟು ಅಲ್ಲಿ ಕಂಟಾಮಿನೇಷನ್ ಆಗಿ ವಾಂತಿ ಭೇದಿ ಪ್ರಕರಣಗಳು ಸಹಿತ ಕಂಡು ಬರ್ತಕ್ಕಂತ ಚಾನ್ಸಸ್ ಬಹಳಷ್ಟು ಇರುತ್ತೆ.
4: ಒಳ್ಳೆ ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ತೊಂದರೆಗಳು ಏನು ಮತ್ತು ಅವುಗಳನ್ನು ನಾವು ಹೇಗೆ ನಿಯಂತ್ರಣ ಮಾಡ್ಕೋಬಹುದು ಅನ್ನುವಂಥದ್ದು. ಮಳೆಗಾಲದಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಂಡು ಬರ್ತವೆ, ಆ ಒಂದು ತೊಂದರೆಗಳಿಗೆ ನಾವೇನು ಪರಿಹಾರ ಕಂಡುಕೋಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನಮ್ಮ ಕೇಳುಗರಿಗೆ ತಿಳಿಸಿದ್ರಿ. ತಾವು ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
3: ಧನ್ಯವಾದಗಳು ಸರ್.
0: ಇದುವರೆಗೆ ಮಳೆಗಾಲದಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳ ಕುರಿತು ರಾಯಚೂರು ತಾಲೂಕಿನ ಆ್ಯಪಲ್ ದಿನ್ನಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೆಡಿಕಲ್ ಆಫೀಸರ್ ಆಗಿರುವಂಥ ಡಾಕ್ಟರ್ ಶಿವಶರಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: Mysore Sandal.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
9: ಏನು ರಂಗ, ಕೈಗೆ ಬ್ಯಾಂಡೇಜು?
10: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
9: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ ₹50,000 ಸಹಾಯ ಸಿಗುತ್ತೆ.
8: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಒಂದು ಭಾವಗೀತೆ ಕೇಳಿ. ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ಸಿ ಅಶ್ವಥ್ ಇವರ ಧ್ವನಿಯಲ್ಲಿ.

0: ಇದುವರೆಗೆ ಸಿ ಅಶ್ವತಿಯವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ಕೇಳಿದ್ರಿ.
1: ಇದುವರೆಗೂ ಕಾರ್ಯಕ್ರಮ ಆರೋಗ್ಯ ಭಾಗ್ಯ ಕೇಳಿದ್ರಿ. ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:37. ಮೊದಲಿಗೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
1: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
2: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
3: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ. ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ದಿನ ಸಮಯ ನೀಡಲಾಗಿದ್ದು, ಯಾವುದೇ ಕಾರಣಕ್ಕೂ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು, ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂತಹ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದ್ದು, ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ, ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ಧಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 ಮೀಟರ್ನಿಂದ 524.25 ಮೀಟರ್ಗೆ ಹೆಚ್ಚಿಸಲು ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ಧಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು, ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ ಎನ್ಡಿಆರ್ಎಫ್ ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, 1 ಕೋಟಿ ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತಿದ್ದು ಬಿಜೆಪಿಯ ಎಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನಾರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 1,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಶಿಸ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು.

0: ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
1: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಈರುಳ್ಳಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಸಮ್ಮತಿ ನಾಯಕ್ ATS ಅವರಿಂದ ಮಾಹಿತಿಯನ್ನು ತಿಳ್ಕೋಬಹುದು. ನಂತರ ಜೈವಿಕ ಪರಿಕರಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರಿಂದ ಮಾಹಿತಿ. ಹಾಗೆ ಪೇಟೆ ಧಾರಣೆ 7:20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕನಹಟ್ಟಿ ಗ್ರಾಮದ ಸಕ್ರವ್ವ ರಾಮಪ್ಪ ಬೆಂಡೇವಾಡ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಆಲಿಸುವಿರಿ. ಈಗ ಕೇಳಿ ಈರುಳ್ಳಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಸಮ್ಮತಿ ನಾಯಕ್ ATS ಅವರಿಂದ ಮಾಹಿತಿಯನ್ನು.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಸನ್ಮತಿ ನಾಯ್ಕ್ ATS, ತೋಟಗಾರಿಕೆ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ. ಇವತ್ತು ನಾನು ನಿಮಗೆ ಈರುಳ್ಳಿ ಬೆಳೆ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ನಿಮ್ಮೊಂದಿಗಿದ್ದೇನೆ. ಸೊ ಈರುಳ್ಳಿ ನಿಮಗೆಲ್ರಿಗೂ ಗೊತ್ತಿರುವಂಥದ್ದು, ಪ್ರತಿದಿನ ನಾವು ಆಹಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸುವಂತಹ ಒಂದು ಔಷಧಿ ಮೂಲ ಇರುವಂತಹ ಒಂದು ತರಕಾರಿ ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಭಾರತದಲ್ಲಿ ನಾವು ಈ ಬೆಳೆಯನ್ನು ಮುಖ್ಯವಾಗಿ 3 ಋತುಗಳಲ್ಲಿ ಕೊಯ್ಲು ಮಾಡ್ತೇವೆ. 20% ಮುಂಗಾರಿನ, ಅಂದರೆ ನಾವು ಖಾರಿಫ್ ಬೆಳೆ ಅಂತ ಹೇಳ್ತೀವಿ, ಅಥವಾ ಮುಂಗಾರು ಬೆಳೆ, ಇದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ನಂತರ ಇನ್ನೂ 20% ಬೆಳೆ, ಇದನ್ನು ನಾವು ಹಿಂಗಾರು ಬೆಳೆ ಅಥವಾ ಲೇಟ್ ಖಾರಿಫ್ ಬೆಳೆ ಅಂತ ಹೇಳ್ತೀವಿ. ಇದು ನಮಗೆ ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ಬರುತ್ತೆ ಇಳುವರಿ ಕಟಾವಿಗೆ. ಉಳಿದಕ್ಕಂಥದ್ದು 60% ಬೆಳೆಯನ್ನು ನಾವು ಚಳಿಗಾಲದ ಬೆಳೆ ಅಂತ ಬೆಳಿತೀವಿ. ಅಂದರೆ ಇದು ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಕಟಾವಿಗೆ ಕೊಯ್ಲಿಗೆ ಬರುವಂತಹ ಬೆಳೆ. ಇಲ್ಲಿ ನಮಗೆ ಖಾರಿಫ್ ಮತ್ತು ಲೇಟ್ ಖಾರಿಫ್, ಅಂದರೆ ಮುಂಗಾರು ಮತ್ತು ಹಿಂಗಾರಿನಿಂದ ಬರುವಂತಹ ಬೆಳೆ ಮಾರ್ಕೆಟಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇರೋ ಕಾರಣದಲ್ಲಿ ಬೇಗನೆ ವ್ಯಾಪಾರ ಆಗಿ ಹಾಗೆ ಅದನ್ನು ಸೇವಿಸಲ್ಪಡುತ್ತೆ. ಆದರೆ ಚಳಿಗಾಲದಲ್ಲಿ ಬೆಳೆಯತಕ್ಕಂಥ ಬೆಳೆ ಏನಂತ ಅಂದರೆ, ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಟಾವಿಗೆ ಬರೋದ್ರಿಂದ ಕಾರಣ ನಂತರ ಮಳೆಗಾಲ ಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಒಂದು ಮಾರ್ಕೆಟಲ್ಲಿ ಹೆಚ್ಚುವರಿಯನ್ನು ಸೃಷ್ಟಿಸುತ್ತೆ. ಹಾಗಾಗಿ ಈ ಬೆಳೆಯನ್ನು ನಾವು ಹೆಚ್ಚಾಗಿ ಸಂಗ್ರಹಣೆ ಮಾಡ್ತಕ್ಕಂತಹ ಅಗತ್ಯ ಇದೆ. ಹಾಗಾಗಿ ಈಗ ಚಳಿಗಾಲದಲ್ಲಿ ಈರುಳ್ಳಿ ಬೆಳೆಯನ್ನು ಬೆಳೆಯೋಕ್ಕೆ ಮನಸ್ಸು ಮಾಡಿರುವಂತಹ ರೈತ ಬಾಂಧವರೇ, ನಿಮಗೆಲ್ರಿಗೂ ಇವತ್ತು ನಾವು ಹೇಗೆ ವೈಜ್ಞಾನಿಕವಾಗಿ ಈ ಈರುಳ್ಳಿ ಬೆಳೆಯನ್ನು ಬೆಳಿಬೋದು, ಹಾಗೆ ಸಂಗ್ರಹಣೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ಮುಖ್ಯವಾಗಿ ಬೆಳೆಗೆ ಯಾವ ರೀತಿಯಾದಂತಹ ಹವಾಮಾನ ಇರಬೇಕು, ಇದು ತಂಪಾದ ಋತುವಿನಲ್ಲಿ ಬೆಳೆಯುವಂತಹ ಬೆಳೆ,

ಇದನ್ನು ನಾವು ಸಮಶೀತೋಷ್ಣ ಹಾಗೆ ಉಷ್ಣವಲಯದಲ್ಲಿ ಮತ್ತು ಉಪೋಷ್ಣವಲಯದಲ್ಲಿ ಸೇರಿದಂತೆ ಬೇರೆ ಬೇರೆ ರೀತಿಯ ಹವಾಮಾನದಲ್ಲೂ ಕೂಡ ಈ ಬೆಳೆಯನ್ನು ನಾವು ಬೆಳಿಬಹುದು. ಈ ಬೆಳೆ ಹೆಚ್ಚಾಗಿ ಬೆಳಕಿಗೆ ಸ್ಪಂದನೆಯನ್ನು ಮಾಡ್ತದೆ. ಇದರಲ್ಲಿ ದೀರ್ಘ ದಿನಗಳು ಅಂತ ಅಂದರೆ ಲಾಂಗ್ ಡೇ ಅಂತಿತ್ತು ಅಂತ ಅಂದರೆ ಎಲೆಗಳ ಬೆಳವಣಿಗೆ ಹೆಚ್ಚಾಗಿ ಇರುತ್ತೆ. ನಂತರ ಗಡ್ಡೆಗಳ ಗಾತ್ರ ಕೂಡ ಹೆಚ್ಚಾಗಿರುತ್ತದೆ. ಇಲ್ಲಿ ನಮಗೆ ಆರಂಭಿಕ ಪ್ರಭೇದಗಳು ಅಂತ ಹೇಳ್ತೀವಿ, ಅಂದರೆ ಅರ್ಲಿ ವೆರೈಟೀಸ್, ಇವುಗಳಲ್ಲಿ ಗೆಡ್ಡೆಗಳ ರಚನೆ ಆಗಬೇಕು ಅಂತ ಪ್ರಾರಂಭಕ್ಕಾಗಿ ನಮಗೆ ಸುಮಾರು 13 ಗಂಟೆಗಳ ಹಗಲಿನ ಅವಧಿ ಅಗತ್ಯ ಇರುತ್ತೆ. ಅದೇ ತಡವಾದ ಪ್ರಭೇದಗಳಿಗೆ ಅಂದರೆ ಲೇಟ್ ವೆರೈಟಿ ಅಂತ ಹೇಳ್ತೀವಿ, ಇದಕ್ಕೆ 16 ಗಂಟೆಗಳ ಅಗತ್ಯ ಇದೆ. ಆರಂಭಿಕ ಬೆಳವಣಿಗೆಗೆ ಸುಮಾರು 13-24 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇದ್ದು, ನಂತರ 16-25 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪ್ರೇಚರ್ ಅಥವಾ ಏನು ತಾಪಮಾನ ಇತ್ತು ಅಂತಂದರೆ ಗೆಡ್ಡೆಗಳ ಅಭಿವೃದ್ಧಿ ಚೆನ್ನಾಗಿರುತ್ತದೆ. ನಂತರ ಉತ್ತಮ ಬೆಳವಣಿಗೆಗೆ ಸುಮಾರು 70%ರಷ್ಟು ಆರ್ದ್ರತೆ ಇತ್ತು ಅಂತ ಅಂದರೆ ಬೆಳೆಗಳ ಬೆಳವಣಿಗೆ ಬಹಳ ಚೆನ್ನಾಗಿ ಇರುತ್ತದೆ. ಇಲ್ಲಿ ಅದರ ನಂತರ ನಮಗೆ ಮಣ್ಣು. ಸೊ ಈ ಭೂಮಿ ಈ ಬೆಳೆಯನ್ನು ಬೆಳಿಬೇಕು ಅಂತಂದರೆ ಯಾವ ರೀತಿಯಾದಂತಹ ಮಣ್ಣು ಇರಬೇಕು? ಮುಖ್ಯವಾಗಿ ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಕೆಂಪು ಮಣ್ಣು ಹಾಗೆ ಬೇರೆ ಬೇರೆ ಮಣ್ಣಲ್ಲಿ ಈ ಬೆಳೆಯನ್ನು ನಾವು ಬೆಳಿಬೋದು. ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣು ಇರಬೇಕು. ನಂತರ ಉತ್ತಮವಾದಂತಹ ಲಘು ತೇವಾಂಶವನ್ನು ಹಿಡ್ಕೊಳ್ಳುವಂತಹ ಮಣ್ಣು ಕೂಡ ಇರಬೇಕು. ಸಾವಯವ ಅಂಶದಿಂದ ಇರುವಂತಹ ಸಡಿಲವಾದ ಆಳವಾದ ಮಣ್ಣಿದ್ರೆ ಕೂಡ ಉತ್ತಮವಾಗಿ ಬರುತ್ತದೆ. ಸ್ವಲ್ಪ ಕ್ಷಾರಿ ಮಣ್ಣು ಇರುವಂತಹ ಮಣ್ಣಲ್ಲೂ ಕೂಡ ಈ ಬೆಳೆ ಬೆಳಿಬೋದು. ಈ ಬೆಳೆಯನ್ನು ಬೆಳೆಯೋದಕ್ಕೆ ಸುಮಾರು 6-7.5 ರಸಸಾರ ಮಣ್ಣಲ್ಲಿದ್ದರೆ ಉತ್ತಮ. ನಂತರ ಸಾವಯವ ಗೊಬ್ಬರವನ್ನು ಸೇರಿಸೋದ್ರಿಂದ ನಾವು ಮಣ್ಣಿನ ಫಲವತ್ತತೆ ಮತ್ತು ಅದರ ಒಂದು ಭೌತಿಕ ಸ್ಥಿತಿಯನ್ನು ಕೂಡ ಸುಧಾರಣೆ ಮಾಡ್ಬೋದು. ಈರುಳ್ಳಿ ಬೆಳೆಗೆ ತುಂಬ ಆಮ್ಲೀಯ ಅಥವಾ ಕ್ಷಾರಿ ಅಥವಾ ಉಪ್ಪು ಮಣ್ಣು ಇತ್ತು ಅಂತ ಅಂದರೆ ಇದು ಬೆಳೆ ಉತ್ತಮವಾಗಿ ಬರೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಮಧ್ಯಮದಲ್ಲಿತ್ತು ಅಂತಂದರೆ ಬೆಳೆ ಚೆನ್ನಾಗಿ ಬರುತ್ತದೆ. ಇಲ್ಲಿ ನಾವು ಈರುಳ್ಳಿ ಬೆಳೆಯನ್ನು ಬಿತ್ತನೆ ಮಾಡಬೇಕು ಅಂತಂದರೆ 3 ಸಮಯದಲ್ಲಿ ನಾವು ಈ ಬೆಳೆಯನ್ನು ಉತ್ಪಾದನೆಗೆ ಕೈಗೊಳ್ತೇವೆ. ಇಲ್ಲಿ ಮುಖ್ಯವಾಗಿ 3 ಋತುಗಳು, ಒಂದು ಮುಂಗಾರು, ಹಿಂಗಾರು, ಇನ್ನೊಂದು ಚಳಿಗಾಲದ ಬೆಳೆ. ಇಲ್ಲಿ ನಾವು ಮುಂಗಾರು ಬೆಳೆಯನ್ನು ಮೇ ಜೂನ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡ್ತೀವಿ. ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಮುಖ್ಯ ಭೂಮಿಗೆ ನಾಟಿಯನ್ನು ಮಾಡ್ತೀವಿ. ಈ ಬೆಳೆ ನಮಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಅದೇ ರೀತಿ ಹಿಂಗಾರು ಬೆಳೆ ಅಥವಾ ಲೇಟ್ ಖಾರಿಫ್ ಬೆಳೆ ಅಂತ ಹೇಳ್ತೀವಿ, ಇದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಬಿತ್ತನೆಯನ್ನು ಮಾಡಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇದನ್ನು ನಾವು ನಾಟಿಯನ್ನು ಮಾಡ್ತೀವಿ. ಇದು ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ನಂತರ ಅದು ಚಳಿಗಾಲದ ಬೆಳೆ ಅಂತ ಹೇಳ್ತೀವಿ, ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಿತ್ತನೆಯನ್ನು ಮಾಡಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾಟಿಯನ್ನು ಮಾಡ್ತೀವಿ, ಇದು ನಮಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಈ ರೀತಿ ಋತುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ನಾವು ಇವಾಗ. ನಂತರ ತಳಿಗಳ ಆಯ್ಕೆ ಮುಖ್ಯ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಋತುಗಳಿಗೆ ಹೇಗೆ ಬೇರೆ ಬೆಳೆ ಬರುತ್ತೆ ಅದೇ ರೀತಿ ತಳಿಗಳು ಕೂಡ ವಿಧ ವಿಧವಾದಂಥ ತಳಿಗಳಿದ್ದಾವೆ. ನಾವು ಯಾವ ಋತುಗೆ ಯಾವ ತಳಿಗಳು ಬೇಕಾಗತ್ತೆ ಅದನ್ನು ನಾವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಉದಾಹರಣೆಗಾಗಿ ಮುಂಗಾರು ಬೆಳೆ ಆಯಿತು ಅಂತ ಅಂದರೆ ಮುಂಗಾರಿಗೆ ನಮಗೆ ಭೀಮಾ ಲೈಟ್, ಭೀಮಾ ಸಫೇದ್, ಹಾಗೆ ಭೀಮಾ ಸೂಪರ್, ಭೀಮಾ ರೆಡ್, ಭೀಮಾ ಡಾರ್ಕ್ ರೆಡ್, ನಂತರ ಅರ್ಕಾ ಕೀರ್ತಿ, ಅರ್ಕಾ ಲಾಲಿಮಾ, ಅರ್ಕಾ ಬಿಂದು, ಭೀಮಾ ರಾಜ್, ನಾಸಿಕ್ ರೆಡ್, ಅಗ್ರಿಫೋನ್ ಡಾರ್ಕ್ ರೆಡ್, ಈ ತಳಿಗಳನ್ನ ನಾವು ಮುಂಗಾರು ಬೆಳೆಗೆ ಉಪಯೋಗವನ್ನು ಮಾಡ್ಕೋಬೋದು. ಅಥವಾ ಲೇಟ್ ಖಾರೀಫ್ ಮತ್ತು ಚಳಿಗಾಲ, ಹಿಂಗಾರು ಅಥವಾ ಚಳಿಗಾಲಕ್ಕಾದರೆ ಭೀಮಾ ಶಕ್ತಿ, ಭೀಮಾ ರೆಡ್, ಭೀಮಾ ಶುಭ್ರ, ಭೀಮಾ ರಾಜ್, ಅರ್ಕಾ ಬಿಂದು, ನಂತರ ಪೂಸಾ ರೆಡ್ ತಳಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೋಬೋದು. ನಂತರ ಬರೀ ಕೇವಲ ಚಳಿಗಾಲಕ್ಕೆ ಅಂತ ಅಂದರೆ ಭೀಮಾ ಶಕ್ತಿ, ಭೀಮಾ ಕಿರಣ್ ಇರ್ಬೋದು, ಭೀಮಾ ಶ್ವೇತ, ಭೀಮಾ ರೆಡ್, ಅರ್ಕಾ ಬಿಂದು, ಪೂಸಾ ರೆಡ್, ಪೂಸಾ ರತ್ನಾರ್, ಅರ್ಕಾ ಕೀರ್ತಿಮಾನ್, ಅರ್ಕಾ ಲಾಲಿಮಾಮ್, ಅರ್ಕಾ ಪೀತಾಂಬರ್, ಅಗ್ರಿಫೋನ್ ಲೈಟ್ ರೆಡ್, ಈ ರೀತಿಯಾದಂಥ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೋದು. ನಾವು ಇವಾಗ ಉದಾಹರಣೆಗಾಗಿ ಮುಂಗಾರಿಗೆ ಬೆಳೆಯುವಂತಹ ತಳಿಗಳನ್ನ ಆಯ್ಕೆ ಮಾಡಿ ಚಳಿಗಾಲದ ಬೆಳೆ ಆ ಥರ ಹಾಕಿದ್ವಿ ಅಂತ ಅಂದರೆ ಬೆಳೆಯ ಇಳುವರಿ ಕೂಡ ಚೆನ್ನಾಗಿರೋದಿಲ್ಲ, ಹಾಗೆ ರೋಗಗಳಿಂದ ಹೆಚ್ಚಾಗಿ ಅದು ನಾಶ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಇತರೆ ವೆರೈಟಿಗಳು ಅಂತಂದರೆ ಅರ್ಕ ಸ್ವಾದಿಷ್ಟ ಅನ್ನುವಂಥ ಒಂದು ತಳಿಗಳು ಕೂಡ ಲಭ್ಯ ಇದೆ. ಇದು ಬಿಳಿ ಬಣ್ಣದ ಒಂದು ಗೆಡ್ಡೆಗಳನ್ನ ಉತ್ಪಾದನೆ ಮಾಡುತ್ತೆ. ಅದು ಬಿಟ್ಟರೆ ಅರ್ಕ ಭೀಮ, ಬಳ್ಳಾರಿ ರೆಡ್, ನಂತರ ಕುಮಟಾ ಸ್ವೀಟ್ ಈರುಳ್ಳಿ ಅಂತ ಹೇಳ್ತೀವಿ ನಾವು, ಇದು ಕೂಡ ಲಭ್ಯ ಇದೆ. ನಂತರ ಸಣ್ಣ ಗಡ್ಡೆಗಳ ತಳಿಗಳು ಅಥವಾ ರೋಸ್ ಆನಿಯನ್ ಅಂತ ಹೇಳ್ತೀವಿ, ಈ ರೀತಿ ಬೆಳೆಯನ್ನು ಬೆಳಿಬೇಕು ಅಂತಂದರೆ ನೀವು ಇಲ್ಲಿ ಬೆಂಗಳೂರು ರೋಸ್ ಆನಿಯನ್ ಅಥವಾ ಬೆಂಗಳೂರು ಗುಲಾಬಿ ಈರುಳ್ಳಿ ಅಂತ ಹೇಳ್ತೀವಿ ನಾವು, ಅರ್ಕಾ ಬಿಂದು, ಅರ್ಕಾ ವಿಶ್ವಾಸ್, ಅಗ್ರಿಫೌಂಡ್ ರೋಸ್ ಅನ್ನುವಂಥ ತಳಿಗಳು ಕೂಡ ಲಭ್ಯ ಇದೆ. ಈ ರೀತಿ ತಳಿಗಳ ಆಯ್ಕೆ ಕೂಡ ಆಯಿತು. ನಂತರವಾಗಿ ನಮಗೆ ನರ್ಸರಿ, ಸೊ ಸಸಿಗಳನ್ನ ತಯಾರು ಮಾಡೋದಕ್ಕೆ ನಾವು ಮಡಿಗಳನ್ನ ಮಾಡಿ ನರ್ಸರಿಯನ್ನು ಮಾಡ್ತೀವಿ. ಇಲ್ಲಿ ಬೇಸಿಗೆ ತಿಂಗಳಲ್ಲಿ ನಾವು ಸಸಿಗಳನ್ನ ಏನು ಮಾಡಬೇಕು, ಮಣ್ಣಿನ ಒಂದು ಸೌರೀಕರಣ

ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನಿಂದ ಹರಡುವಂಥ ಬಹಳಷ್ಟು ರೋಗಗಳು ಕಡಿಮೆ ಆಗುತ್ತೆ. ನಂತರ ತಾಪಮಾನ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ತಲುಪಿದಾಗ ಇದು ಪರಿಣಾಮಕಾರಿಯಾಗಿರುತ್ತೆ. ಇಲ್ಲಿ ನಾವು ನರ್ಸರಿಗೆ ಉಪಯೋಗವಾದಂಥ ಪ್ರದೇಶಗಳನ್ನ ಮಣ್ಣಿನ ಹೆಂಟೆಗಳನ್ನೆಲ್ಲ ಒಡೆದು ಚೆನ್ನಾಗಿ ಉಳುಮೆ ಮಾಡಿ ಇದಕ್ಕೆ 200 ಗೇಜ್ ದಪ್ಪದಷ್ಟು ಪಾರದರ್ಶಕ ಪಾಲಿಥಿನ್ ಹಾಳೆಯಿಂದ 5 ರಿಂದ 6 ವಾರಗಳವರೆಗೆ ಮುಚ್ಚಿಡಬೇಕಾಗತ್ತೆ. ಈ ರೀತಿ ಮುಚ್ಚಿಡ್ತಕ್ಕಂತಹ ಏನಾಗುತ್ತೆ, ಮಣ್ಣಿಂದ ಸೌರೀಕರಣ ಆಗಿ ಬಿಸಿ ಆದಾಗ ಏನಾಗುತ್ತೆ, ಅಲ್ಲಿರುವಂತಹ ಕಳೆ ಬೀಜಗಳಿರ್ಬೋದು, ರೋಗಕಾರಕಗಳು ಎಲ್ಲ ಸತ್ತು ಹೋಗ್ತವೆ. ನಂತರ ನಾವು ಈ ಭೂಮಿಗೆ ಬೀಜಗಳನ್ನ ಬಿತ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೋದು. ನಮಗೆ 1 ಹೆಕ್ಟೇರ್ ನಾಟಿ ಮಾಡೋದಕ್ಕೆ ಸುಮಾರು 0.05% ಅಂದರೆ 5%ನಷ್ಟು ಜಾಗ ನರ್ಸರಿ ಸಸಿಗಳನ್ನ ತಯಾರು ಮಾಡೋದಕ್ಕೆ ಬೇಕಾಗತ್ತೆ. ಇಲ್ಲಿ 500 ಕೆಜಿ ಅಷ್ಟು ಚೆನ್ನಾಗಿ ಕೊಳ್ತಂತಹ ತಿಪ್ಪೆ ಗೊಬ್ಬರ, ನಂತರ 1.5 ಕೆಜಿ ಅಷ್ಟು ಟ್ರೈಕೋಡರ್ಮವನ್ನು ನಾವು ಮಣ್ಣೊಂದಿಗೆ ಬೆರೆಸಬೇಕಾಗತ್ತೆ. ನಂತರ 15 ಸೆಂಟಿಮೀಟರ್ ಎತ್ತರ, ನಂತರ 3 ಫೂಟ್ನಷ್ಟು ಅಗಲ, ನಂತರ ಅನುಕೂಲಕರವಾದಂತಹ ಉದ್ದ ಮಣ್ಣಿನ ಬೆಡ್ಗಳನ್ನ ನಾವು ಅಥವಾ ಮಡಿಗಳನ್ನ ತಯಾರಿ ಮಾಡಿ ಸ್ಪ್ರಿಂಕ್ಲರ್ ನೀರಾವರಿಯನ್ನು ನೀಡಿ ಬೀಜಗಳನ್ನ ಬಿತ್ತನೆ ಮಾಡ್ಬೋದು. ಬೀಜಗಳನ್ನ ಬಿತ್ತನೆ ಮಾಡೋಕೋದಕ್ಕೂ ಮೊದಲು ಈ ಬೀಜಗಳಿಗೆ ನಾವು ಮರಳಿನೊಂದಿಗೆ ನಾವು ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಬೀಜಗಳು ಚೆನ್ನಾಗಿ ಜಾಗ ಚೆನ್ನಾಗಿ ತಗೊಂಡು ಬೀಜಗಳನ್ನ ನಾವು ಹಾಕ್ಬೋದು. ಇಲ್ಲಿ ನಾವು ಸುಮಾರು 5 ರಿಂದ 7 ಕೆಜಿಯಷ್ಟು ನಮಗೆ ಬೀಜಗಳು ಬೇಕಾಗ್ತವೆ. ನಂತರ ಬೀಜಗಳನ್ನ ಬಿತ್ತನೆ ಮಾಡಿದ ನಂತರ, ಬೀಜಗಳನ್ನ ಹರಡಿದ ನಂತರ ಬೀಜಗಳಿಗೂ ಕೂಡ ನಾವು 2 ರಿಂದ 3 ಗ್ರಾಮ್ನಷ್ಟು ಥಿಯಾರಾಮ್ ಅಥವಾ ಕ್ಯಾಪ್ಟನ್ ಅಥವಾ ಕಾರ್ಬನ್ ಡೈಸಿಯಂನೊಂದಿಗೆ ಸಂಸ್ಕರಣೆ ಮಾಡಿ ಹಾಕೋದ್ರಿಂದ ಬೀಜಕ್ಕೆ ಯಾವುದೇ ಅಂತ ರೋಗಗಳು ಬರೋದಿಲ್ಲ. ಅಥವಾ ಟ್ರೈಕೋಡರ್ಮವನ್ನು ಕೂಡ ನಾವು ಸುಮಾರು 5 ಗ್ರಾಮ್ನಷ್ಟು ಟ್ರೈಕೋಡರ್ಮ ಕೂಡ ಬಳಕೆಯನ್ನು ಮಾಡ್ಬೋದು. ನಂತರ ಬೀಜಗಳನ್ನ ನಾವು ಬಿತ್ತಿದ ನಂತರ ಇಲ್ಲಿ ಸುಮಾರು ನಾವು ಬಿತ್ತಿದ ಬೀಜಗಳನ್ನ ಸ್ವಲ್ಪ ಮಣ್ಣಿನಿಂದ ಮುಚ್ಚಬೇಕಾಗತ್ತೆ. ನಂತರ ನಮಗೆ ಸುಮಾರು 15 ರಿಂದ 20 ದಿನಗಳಲ್ಲಿ ಬೀಜಗಳು ಮೊಳಕೆ ಹೊಡೆಯೋದನ್ನ ನಾವು ನೋಡ್ಬೋದು. ಹೀಗೆ ನಾವು 35 ರಿಂದ 45 ಇಲ್ಲಾಂದ್ರೆ 50 ದಿನಗಳ ನಂತರ ಬೆಳೆದಕ್ಕಂತಹ ಸಸಿಗಳನ್ನ ನಾವು ಮುಖ್ಯ ಭೂಮಿಗೆ ನಾಟಿ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು. ಸೊ ಮುಖ್ಯ ಭೂಮಿಯನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕಂದ್ರೆ, ಮಣ್ಣಿನ ಹೆಂಟೆಗಳನ್ನ ಚೆನ್ನಾಗಿ ಹೊಡೆದು ಕಸಗಳನ್ನ ತೆಗೆದು ಆಳವಾಗಿ ಉಳುಮೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸುಮಾರು 15 ಟನ್ನಷ್ಟು ತಿಪ್ಪೆ ಗೊಬ್ಬರ ಅಥವಾ 7.5 ಟನ್ನಷ್ಟು ಕೋಳಿ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಅಥವಾ ಕುರಿ ಗೊಬ್ಬರ ಇತ್ತು ಅಂತಂದರೆ ಇದನ್ನು ನಾವು ಮಣ್ಣೊಂದಿಗೆ ಬೆರೆಸ್ಬೋದು. ಇಲ್ಲಿ 1.5 ರಿಂದ 2 ಮೀಟರ್ ಅಗಲ ಮತ್ತು 4 ರಿಂದ 6 ಮೀಟರ್ ಉದ್ದವಾದಂತಹ ಸಮತಟ್ಟಾದ ಸಸಿ ಮಡಿಗಳನ್ನ ನಾವು ಮಾಡಿ ಇದ್ರ ಮೇಲೆ ಬೀಜ ಅಥವಾ ಸಸಿಗಳನ್ನ ನಾಟಿ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಮಳೆ ಬಂದರೂ ಕೂಡ ಸಸಿಗಳಿಗೆ ನೀರು ನಿಲ್ಲದೆ ರೋಗಗಳು ಬರೋದಿಲ್ಲ. ಹಾಗಾಗಿ ದಯವಿಟ್ಟು ರೈತ ಬಾಂಧವರು ಏನಂತಂದರೆ, ಸಮತಟ್ಟಾದ ಭೂಮಿ ಮೇಲೆ ನಾಟಿ ಮಾಡೋದಕ್ಕಿಂತ ಏರಿಸಿದ ಮಡಿಗಳನ್ನ ಮಾಡಿ ಅದರಲ್ಲಿ ನಾಟಿ ಮಾಡಿ ಯಾವುದೇ ರೀತಿಯಾದಂತಹ ಹೆಚ್ಚಿನ ಮಳೆ ಬಂದು ನೀರು ನಿಲ್ಲೋ ಅಂತ ಪರಿಸ್ಥಿತಿಯಲ್ಲೂ ಕೂಡ ಬೆಳೆಗೆ ಹಾನಿಯಾಗೋದಿಲ್ಲ. ಇಲ್ಲಿ ನಾವು ನಾಟಿ ಮಾಡೋದಕ್ಕೆ ನಿಮಗೆ ಹೇಳಿದೆ 3 ಋತುಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೆಳೆಯನ್ನು ಹಾಕ್ಬೋದು ಅಂತ. ಈಗ ನಾವು ಮುಂಗಾರು ಬೆಳೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಸುಮಾರು 35 ರಿಂದ 40 ದಿನದ ಸಸಿಗಳನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಅದೇ ಹಿಂಗಾರು ಬೆಳೆ ಆದರೆ 40 ರಿಂದ 45 ದಿನಗಳ ನಂತರ ಸಸಿಗಳನ್ನ ನಾವು ನಾಟಿ ಮಾಡೋದಕ್ಕೆ ಉಪಯೋಗ ಮಾಡ್ಕೋತೀವಿ. ಅದೇ ಚಳಿಗಾಲದ ಬೆಳೆ ಆದರೆ ಸುಮಾರು 50 ರಿಂದ 55 ದಿನಗಳ ಸಸಿಗಳನ್ನ ನಾವು ಬಿತ್ತನೆ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು. ಇಲ್ಲಿ ನಾವು 3 ಪ್ರಕಾರದಲ್ಲೂ ಕೂಡ ಸಸಿಗಳನ್ನ ನಾಟಿ ಮಾಡೋದನ್ನ ನೋಡಿದ್ದೇವೆ. ಒಂದು ಸಮತಟ್ಟಾದ ಏನು ಭೂಮಿ ಮೇಲೆ ಕೂಡ ಬಿತ್ತನೆಯನ್ನು ಮಾಡ್ತಾರೆ ಅಥವಾ ಸಸಿಗಳನ್ನ ನಾಟಿ ಮಾಡ್ತಾರೆ. ಇನ್ನೊಂದು ಬೋದಗಳನ್ನ ಸಣ್ಣ ಬೋದಗಳನ್ನ ಮಾಡಿ ಕೂಡ ನಾಟಿ ಮಾಡ್ತಾರೆ. ಇನ್ನೊಂದು ಏರಿಸಿದ ಮಡಿಗಳನ್ನ ಮಾಡಿ ಅದರಲ್ಲಿ ಡ್ರಿಪ್ಗಳನ್ನ ಉಪಯೋಗಿಸಿ ಕೂಡ ಸಸಿಗಳನ್ನ ನಾಟಿ ಮಾಡ್ತಾರೆ. ಇದರಲ್ಲಿ ಸಸಿ ಮಡಿಗಳನ್ನ ಮಾಡಿ ಡ್ರಿಪ್ಗಳನ್ನ ಮಾಡಿ ನಾಟಿ ಮಾಡೋದು ಬಹಳ ಉತ್ತಮವಾದಂಥದ್ದು, ನಂತರ ಹೆಚ್ಚಿನ ಇಳುವರಿಯನ್ನು ಕೊಡುವಂತಹ ಪದ್ಧತಿ ಕೂಡ ಹೌದು. ನಂತರ ರೈತ ಬಾಂಧವರೇ, ಇಲ್ಲಿ ಉಳ್ಳಾಗಡ್ಡಿ ಬೆಳೆಯನ್ನು ನಾವು ಬೆಳಿಬೇಕಾದ್ರೆ ಅಂತರ ಮುಖ್ಯ ಆಗತ್ತೆ. ಇಲ್ಲಿ ನಾವು 1 ಸಾಲಿನಿಂದ ಇನ್ನೊಂದು ಸಾಲಿಗೆ ಸುಮಾರು 10 ಸೆಂಟಿಮೀಟರ್ನಷ್ಟು ಅಂತರವನ್ನು ನೀಡಬೇಕಾಗತ್ತೆ. ಹಾಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸುಮಾರು 15 ಸೆಂಟಿಮೀಟರ್ ಅಂತರವನ್ನು ನೀಡಿ ಸಸಿಗಳನ್ನ ನಾಟಿ ಮಾಡೋದ್ರಿಂದ ಹೆಚ್ಚಿನ ಒಂದು ಗಡ್ಡೆಗಳ ಗಾತ್ರ ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಇದ್ರ ಮುಖಾಂತರ ಹೆಚ್ಚಿನ ಇಳುವರಿಯನ್ನು ಕೂಡ ತಗೋಬಹುದು ನಾವು. ಇಲ್ಲಿ ಗೊಬ್ಬರ ಮತ್ತು ಪೋಷಕಾಂಶದ ನಿರ್ವಹಣೆ ಕೂಡ ಮುಖ್ಯ ಆಗತ್ತೆ. ಸುಮಾರು 1 ಎಕರೆಗೆ ನಮಗೆ ಬೀಜ ಅಥವಾ ಭೂಮಿಯನ್ನು ತಯಾರು ಮಾಡಬೇಕು ಅಂತಂದರೆ 95 ಕೆಜಿಯಷ್ಟು 44, 16, 24 ಕೆಜಿಯಷ್ಟು ಸಾರಜನಕ, ರಂಜಕ, ನಂತರ ಪೊಟ್ಯಾಷಿಯಂ ಗೊಬ್ಬರದ ಅಗತ್ಯ ಇದೆ. ಈ 44 ಕೆಜಿಯಷ್ಟು ಸಾರಜನಕವನ್ನು ನಾವು ನೀಡಬೇಕು ಅಂದರೆ ನಮಗೆ 95 ಕೆಜಿಯಷ್ಟು ಯೂರಿಯಾ ಅಗತ್ಯ ಇದೆ. ನಂತರ 16 ಕೆಜಿಯಷ್ಟು ರಂಜಕವನ್ನು ನೀಡಬೇಕು ಅಂದರೆ 100 ಕೆಜಿಯಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರದ ಅಗತ್ಯ ಇದೆ. ಹಾಗೆ 24 ಕೆಜಿಯಷ್ಟು ಪೊಟ್ಯಾಷಿಯಂ ಗೊಬ್ಬರವನ್ನು ನೀಡಬೇಕು ಅಂತಂದರೆ 40 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷ್ ಗೊಬ್ಬರದ ಅಗತ್ಯ ಇದೆ. ಇದು ಪ್ರತಿ ಎಕರೆಗೆ ನಾನು ನಿಮಗೆ ಮಾಹಿತಿಯನ್ನು ನೀಡಿರೋದು. ಇದರ ಜೊತೆಗೆ ನಾವು ಬೆಂಟನೈಟ್ ಸಲ್ಫರ್ ಅಥವಾ ಸಲ್ಫರ್ ಗೊಬ್ಬರದ ಒಂದು ಅಗತ್ಯ ಕೂಡ ಇದೆ. ಇದು

0: ನಾವು ಸುಮಾರು 12 ಕೆಜಿ ಪ್ರತಿ ಎಕರೆಗೆ ಸಲ್ಫರ್ ಗೊಬ್ಬರವನ್ನು ಕೊಡೋದ್ರಿಂದ ಕೂಡ ಉತ್ತಮವಾದಂತಹ ಇಳುವರಿಯನ್ನು ನಾವು ಪಡಿಬೋದು. ಇದರ ಜೊತೆಗೆ ನಾವು ಸುಮಾರು 20 ದಿನದ ಅಂತರದಲ್ಲಿ ಅರ್ಕ ವೆಜಿಟೇಬಲ್ ಸ್ಪೆಷಲ್ ಅನ್ನು ನೀಡೋದ್ರಿಂದ ಪೌಷ್ಟಿಕಾಂಶ ಅಥವಾ ಏನು ಸೂಕ್ಷ್ಮ ಪೋಷಕಾಂಶಗಳನ್ನ ಕೂಡ ನಾವು ಒದಗಿಸಿದಂಗೆ ಆಗುತ್ತೆ. ಇಲ್ಲಿ ನಾವು ಅರ್ಕ ವೆಜಿಟೇಬಲ್ ಸ್ಪೆಷಲ್ ಅನ್ನ 3 ಗ್ರಾಮ ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ನೀಡಬೇಕಾಗತ್ತೆ. ಇವಾಗ ಸುಮಾರು 15 ಲೀಟರ್ ಕ್ಯಾನ್ ಇದೆ ಅಂತ ಅಂದ್ರೆ ನೀವು ಅದಕ್ಕೆ 45 ಗ್ರಾಮ್ನಷ್ಟು ವೆಜಿಟೇಬಲ್ ಸ್ಪೆಷಲ್, 1 ಲಿಂಬೆಹಣ್ಣು ಹಾಗೆ 1 ಶ್ಯಾಂಪೂವನ್ನು ಮಿಕ್ಸ್ ಮಾಡಿ ನೀವು ಸ್ಪ್ರೇಯನ್ನು ಮಾಡ್ಬೋದು. ಇದು ಸುಮಾರು 20 ದಿನದ ಅಂತರದಲ್ಲಿ ನಾವು ಸ್ಪ್ರೇಯನ್ನು ಮಾಡ್ಬೋದು. ನಂತರ ಕಳೆ ನಿಯಂತ್ರಣ, ಸಸಿಯನ್ನು ನೀವು ನಾಟಿ ಮಾಡಿದ 21 ದಿನಗಳಲ್ಲಿ ಒಂದು ಕಳೆ ನಿಯಂತ್ರಣವನ್ನು ನೀವು ನೀಡಬೇಕಾಗತ್ತೆ. ಇಲ್ಲಿ ಆಕ್ಸಿಫ್ಲೂರೋಫೆನ್ ಮತ್ತು ಪ್ರೊಪಿಕ್ವಿಸೋಫಾಪ್ ಅನ್ನುವಂತಹ ಕಳೆನಾಶಕಗಳು ಲಭ್ಯ ಇದ್ದಾವೆ. ಇದು ಪ್ರತಿ ಲೀಟರ್ ನೀರಿಗೆ 1 ml ಆಫ್ ಆಕ್ಸಿಫ್ಲೂರೋಫೆನ್, ನಂತರ ಪ್ರೊಪಿಕ್ವಿಸೋಫಾಪ್ ಅಂದರೆ 1 ml ಪ್ರತಿ ಲೀಟರ್ ನೀರಿನ, 15 ಲೀಟರ್ ಕ್ಯಾನ್ ಇದೆ ಅಂತ ಅಂದರೆ ಎರಡೂ ಕಳೆನಾಶಕವನ್ನು 15 15 ml ಹಾಕ್ಕೊಂಡು ನೀವು ಸಿಂಪರಣೆಯನ್ನು ಮಾಡಿ ಕಳೆಯನ್ನು ನಾವು ನಿಯಂತ್ರಣ ಮಾಡ್ಬೋದು. ನಂತರದಲ್ಲಿ ದಯವಿಟ್ಟು ಕೈಯಿಂದ ಕಳೆಗಳನ್ನ ತೆಗೆದು ನಿಯಂತ್ರಣ ಮಾಡೋದು ಉತ್ತಮ ಇಳುವರಿಯನ್ನು ಕೂಡ ನೀಡುತ್ತೆ. ನಂತರ ರೈತ ಬಾಂಧವರು ನೀವು ರಸಾವರಿ ಮೂಲಕ ಕೂಡ ಈ ಬೆಳೆಗೆ ಗೊಬ್ಬರವನ್ನು ನೀಡ್ಕೋಬಹುದು. ನೀರಲ್ಲಿ ಕರಗುವಂತಹ ಗೊಬ್ಬರಗಳಾಗಿರ್ಬೋದು, ಸಾಕಷ್ಟು ರೀತಿಯ ಗೊಬ್ಬರಗಳಿದ್ದಾವೆ. ಅದನ್ನ ಕೂಡ ನೀವು 3 ದಿನ ಹಾಗೂ 4 ದಿನ ಅಂತರದಲ್ಲಿ ನೀರಾವರಿಯನ್ನು ಹೇಗೆ ನೀಡ್ತೀರಾ ಅದ್ರ ಜೊತೆಗೆ ನೀಡೋದ್ರಿಂದ ಕೂಡ ನಾವು ಗೊಬ್ಬರವನ್ನು ಏನು ಹೆಚ್ಚಿನ ಗೊಬ್ಬರ ಅಗತ್ಯ ಇರುತ್ತೆ ಅದನ್ನು ಕಡಿಮೆ ಮಾಡಬಹುದು. ನಂತರ ಉತ್ತಮವಾಗಿ ಈ ಮೂಲಕ ನೀಡೋದ್ರಿಂದ ಬೆಳೆಗಳು ಕೂಡ ಹೆಚ್ಚಿನ ಒಂದು ಗೊಬ್ಬರವನ್ನು ತೆಗೆದುಕೊಳ್ತವೆ. ನಂತರ ನೀರಾವರಿ ಸುಮಾರು 3 ದಿನ 4 ದಿನದ ಅಂತರದಲ್ಲಿ ಒಂದ್ಸಲ ನೀರಾವರಿಯನ್ನು ನೀವು ನೀಡಬಹುದು. ಹವಾಮಾನ ಹಾಗೆ ವಾತಾವರಣವನ್ನು ನೋಡಿ ಕೂಡ ನೀರಾವರಿ ನೀಡೋದು ಉತ್ತಮ. ನಂತರ ಕೊನೆಯದಾಗಿ ಬರುವಂಥದ್ದು ಕೊಯ್ಲು. ಬೇಸಿಗೆಯಲ್ಲಿ ಈರುಳ್ಳಿಯಲ್ಲಿ ಸುಮಾರು 50%-70% ಮೇಲಿನ ಎಲೆಗಳು ಒಣಗೋದಕ್ಕೆ ಪ್ರಾರಂಭ ಆದಾಗ ನಾವು ಏನು ಮಾಡ್ತೀವಿ, ಕಟಾವು ಮಾಡೋದಕ್ಕೆ ಮಡಿಗಳಿಂದ ನಾವು ಗೆಡ್ಡೆಗಳನ್ನ ಎಲೆಗಳೊಂದಿಗೆ ಸೂಕ್ಷ್ಮವಾಗಿ ಜೋಡಿಸ್ಕೊಂಡು ತೆಗೆದು 3-5 ದಿನಗಳ ತನಕ ನಾವು ಅಲ್ಲೇ ಒಣಗೋಕ್ಕೆ ಬಿಡಬೇಕಾಗತ್ತೆ. ನಂತರ ಎಲೆಗಳಿಂದ ಗೆಡ್ಡೆಗಳನ್ನ ಸೂರ್ಯನ ಬಿಸಿಲಿಂದ ರಕ್ಷಿಸಿ ನಾವು ಸುಮಾರು ಕ್ಯೂರಿಂಗ್ ಅಂತ ಹೇಳ್ತೀವಿ. ಅಂದರೆ ಈ ರೀತಿ ಕ್ಯೂರಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಆ ಗೆಡ್ಡೆಗಳಿರುವಂತಹ ಹೀಟ್ ಕಡಿಮೆ ಆಗಿ ಅವು ಸಮಾನ ಸ್ಥಿತಿಗೆ ಬರುತ್ತೆ. ನಂತರ ಇದು ಸುಮಾರು 2-2.5 cm ಮೇಲೆ ನಾವು ಗೆಡ್ಡೆ ಕುತ್ತಿಗೆಯಿಂದ ಕಟ್ ಮಾಡಿಬಿಟ್ಟು ಆ ಗೆಡ್ಡೆಗಳನ್ನ ನಾವು ಸ್ಟೋರ್ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು. ಈ ಗೆಡ್ಡೆಗಳನ್ನ ನಾವು ಒಂದು ರಾಶಿ ಹಾಕಿ ಕೂಡ ಇಡ್ಬೋದು, ಅಥವಾ ಇವಾಗ ನಿಮಗೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಇರ್ಬೋದು ಅಥವಾ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಂಶೋಧನಾ ಸಂಸ್ಥೆಯಿಂದ ಕೂಡ ಬಹಳಷ್ಟು ಸ್ಟೋರೇಜ್ ಮಾಡುವಂತಹ ಸ್ಟ್ರಕ್ಚರ್ಗಳು ಕೂಡ ಲಭ್ಯ ಇದ್ದಾವೆ. ಸಬ್ಸಿಡಿ ರೀತಿಯಲ್ಲೂ ಕೂಡ ಲಭ್ಯ ಇದೆ. ಈ ರೀತಿ ನಾವು ಸ್ಟೋರೇಜ್ ಮಾಡುವಂತಹ ಒಂದು ಘಟಕಗಳನ್ನ ತಯಾರು ಮಾಡಿ ಅಲ್ಲಿ ಕೂಡ ನಾವು ಈ ಬೆಳೆಯನ್ನು ಭದ್ರವಾಗಿ ಇಡಬಹುದು. ನಂತರ ಇಳುವರಿ, ನಾವು ನಾಟಿ ಮಾಡಿದ ತಳಿ ಮತ್ತು ಹಂಗಾಮಿನ ಮೇಲೆ ಸಂಬಂಧ ಆಗಿರುತ್ತೆ. ಮುಂಗಾರಿನ ಬೆಳೆ ಆಯಿತು ಅಂತಂದರೆ ನಮಗೆ ತಳಿ ಸುಮಾರು 20-25 ಟನ್ನಷ್ಟು ಪ್ರತಿ ಹೆಕ್ಟರ್ಗೆ ಇಳುವರಿ ಬರುತ್ತೆ. ಅದೇ ಹಿಂಗಾರಿನ ಬೆಳೆ ಆದರೆ 40-50 ಟನ್ನಷ್ಟು ಇಳುವರಿ ಇರುತ್ತೆ. ಚಳಿಗಾಲದ ಬೆಳೆ ಆದರೆ ಸುಮಾರು 40 ಟನ್ ತನಕ ನಮಗೆ ಇಳುವರಿ ಸಿಗುತ್ತೆ. ನಮಗೆ ಈ ಬೆಳೆ ಸುಮಾರು ನಾಟಿ ಮಾಡಿದ ಒಂದು 110-125 ದಿನದ ನಂತರ ಕೊಯ್ಲಿಗೆ ತಯಾರಾಗಿರುತ್ತೆ. ವರ್ಷವಿಡೀ ನಮಗೆ ಈರುಳ್ಳಿ ಬೆಳೆ ಬೇಕು ಅಂತಂದರೆ ಇದನ್ನು ಶೇಖರಣೆ ಮಾಡಿರೋದು ಮುಖ್ಯ ಆಗುತ್ತೆ. ಹಾಗಾಗಿ ಚಳಿಗಾಲದಲ್ಲಿ ಕೊಯ್ಲು ಮಾಡುವಂತಹ ಇಳುವರಿ ಬೆಳೆ ಮತ್ತು ಮುಂಗಾರು ಲೇಟ್ ಖಾರಿಫ್ ಬೆಳೆಗಿಂತ ಹೆಚ್ಚಾಗಿ ನಾವು ಸಂಗ್ರಹಣೆ ಮಾಡಿಡ್ಬೋದು ಚಳಿಗಾಲದ ಬೆಳೆಯನ್ನು. ತಿಳಿ ಕೆಂಪು ಇರುವಂತಹ ಈರುಳ್ಳಿ ಪ್ರಭೇದವನ್ನು ನಾವು ಅದಕ್ಕಿಂತ ಗಾಢ ಕೆಂಪು ಇರ್ಬೋದು, ಬಿಳಿ ಇರ್ಬೋದು, ಹಳದಿ ಬಣ್ಣಗಿಂತ ಹೆಚ್ಚಿನ ಒಂದು ಸಮಯದವರೆಗೆ ನಾವು ಸಂಗ್ರಹಣೆ ಮಾಡಿ ಇಡ್ಬೋದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋ ತನಕ ಬಲ್ಗಳನ್ನು ನಾವು ಕ್ಯೂರಿಂಗ್ ಮಾಡ್ಬೋದು ಮುಖ್ಯ ಆಗುತ್ತೆ. ನಂತರ ಶೇಖರಣೆ ಮಾಡಬೇಕಾದ್ರೆ ಸುಮಾರು 30-35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮತ್ತು 65-70% ಆರ್ದ್ರತೆ ಇತ್ತು ಅಂತ ಅಂದರೆ ನಾವು ಹೆಚ್ಚಿನ ಸಮಯದವರೆಗೆ ನಮ್ಮ ಬೆಳೆಯನ್ನು ಸಂಗ್ರಹಣೆ ಮಾಡಿ ಇಡಬಹುದು. ಈ ರೀತಿಯಾಗಿ ಉಳ್ಳಾಗಡ್ಡಿ ಬೆಳೆಯನ್ನು ನೀವು ಬೆಳೆದು ಹೆಚ್ಚಿನ ಒಂದು ಆರ್ಥಿಕ ಲಾಭವನ್ನು ಕೂಡ ಗಳಿಸ್ಬೋದು. ಇದಿಷ್ಟು ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಬೆಳೆಯ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿ. ಧನ್ಯವಾದಗಳು ರೈತ ಬಾಂಧವರೇ.
1: ಇದುವರೆಗೆ ಈರುಳ್ಳಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಸನ್ಮತಿ ನಾಯಕ್ ಎಟಿಎಸ್ ಅವರಿಂದ ಮಾಹಿತಿಯನ್ನು ತಿಳ್ಕೊಂಡ್ರಿ. ಈಗ ಕೇಳಿ ಜೈವಿಕ ಪರಿಕರಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಇ ಅವರಿಂದ ಮಾಹಿತಿಯನ್ನು.
2: ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಕೃಷಿ ಸಂಸ್

0: ಮುಖ್ಯವಾಗಿ ನಾವು ಈಗ ಎರೆಹುಳು ಗೊಬ್ಬರವನ್ನು ತಯಾರಿಸ್ತಕ್ಕಂಥದ್ದು ಮತ್ತು ಸಂಪತ್ಭರಿತವಾಗಿರ್ತಕ್ಕಂಥ ಗೊಬ್ಬರವನ್ನು ತಯಾರಿಸ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಜೀವಾಮೃತ, ಪಂಚಗವ್ಯ, ಬೀಜಾಮೃತ ಮತ್ತು ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ ಇವುಗಳನ್ನು ಮಾಡೋದ್ರ ಜೊತೆಗೆ ಅಂದರೆ ಜೈವಿಕ ಶಿಲೀಂದ್ರನಾಶಕಗಳನ್ನು ಕೂಡ ನಾವು ಉತ್ಪಾದನೆ ಮಾಡ್ತಿದ್ದೆವು. ವಿಶೇಷವಾಗಿ ಈಗ ಟ್ರೈಕೋಡರ್ಮ ಅಂತಕ್ಕಂಥದ್ದು, ಸುಡೋಮನಸ್ ಅಂತಕ್ಕಂಥದ್ದನ್ನು ಕೂಡ ಈಗ ಗಿಡಗಳಿಗೆ ಬರ್ತಕ್ಕಂಥ ಏನು ಬೇರೆ ಕೊಳಗಳ ಕೊಳೆ ರೋಗ ಬರುತ್ತೆ ಅದನ್ನು ಹತೋಟಿ ಮಾಡಲಿಕ್ಕೆ ನಾವು ವಿಶೇಷವಾಗಿ ರಾಯಚೂರಿನಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರಗತಿಪರ ರೈತರು ಯಾರ್ಯಾರು ತೋಟಗಾರಿಕೆಯನ್ನು ಮಾಡ್ತಿದ್ದಾರೆ ಅಲ್ಲಿ ಬೇರೆ ಕೊಳೆ ರೋಗ ಬಂದಾಗ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಗೆ ಭೇಟಿ ನೀಡಿ ಟ್ರೈಕೋಡರ್ಮ ಮತ್ತು ಸುಡೋಮನಸ್ಸನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಕರೆಗೆ 1-2 kg ನಾವು 200 liter ನೀರಿನಲ್ಲಿ ಸೇರಿಸ್ಕೊಂಡು ಗಿಡದ ಬುಡಕ್ಕೆ ಬಿಟ್ಟರೆ ನಾವು ಬೇರಿನ ಕೊಳೆ ರೋಗವನ್ನು ಹತೋಟಿ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ತಯಾರು ಮಾಡ್ತಿದ್ದೇವೆ. ಅದರಲ್ಲಿ ಅಜೋಸ್ಪಿರ್ಲಮ್ ಇರ್ಬೋದು, ಅಜಿಟೋಬ್ಯಾಕ್ಟರ್ ಇರ್ಬೋದು, ರಂಜಕ ಕರಗಿಸುವ ಗೊಬ್ಬರ ಇರ್ಬೋದು. ಅದರ ಜೊತೆಗೆ ಈ ದ್ವಿದಳ ಧಾನ್ಯಗಳಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ವಾತಾವರಣದಲ್ಲಿ ಸುಮಾರು 78% ಸಾರ್ವಜನಿಕ ಪುಕ್ಷಟೆಯಾಗಿ ಸಿಗುತ್ತೆ. ಅದನ್ನು ಗಿಡಗಳಿಗೆ ಬೀಜಗಳಿಗೆ ಬೀಜೋಪಚಾರವನ್ನು ಮಾಡುವುದರ ಮುಖಾಂತರ ಏನು ವಾತಾವರಣದಲ್ಲಿರ್ತಕ್ಕಂಥ ಸಾರ್ವಜನಿಕವನ್ನು ಭೂಮಿನಲ್ಲಿ ಸ್ಥಿರೀಕರಿಸಲಿಕ್ಕೆ ಅನುಕೂಲ ಆಗುತ್ತೆ. ಇದಷ್ಟೇ ಅಲ್ಲದೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಈಗ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ದಹಿಂಚ ಇರ್ಬೋದು ಅಥವಾ ಜೂನಿ ಇರ್ಬೋದು, ಸೆಣಬು ಇರ್ಬೋದು, ಪಿಳ್ಳಿಪೆಸರೆ ಇರ್ಬೋದು ಮತ್ತು ದ್ವಿದಳ ಧಾನ್ಯಗಳನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಸುಮಾರು 10 ಬೆಳೆಗಳಲ್ಲಿ ಸಾವಯವ ಕೃಷಿಯ ಕೈಪಿಡಿಯನ್ನು ಕೂಡ ನಾವು ಹೊರಗಡೆ ತಂದಿದ್ದೇವೆ. ಸೊ ರೈತರು ಯಾರ್ಯಾರು ಸಾವಯವ ಕೃಷಿಯನ್ನು ಮಾಡ್ತಿರ್ತಾರೆ ಅಂಥವರಿಗೆ ಈ ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಜೋಳ ಇರ್ಬೋದು, ಕಡಲೆ ಇರ್ಬೋದು ಮತ್ತು ನವಣೆ ಇರ್ಬೋದು ಇಂಥ ಹಲವಾರು ಬೆಳೆಗಳಲ್ಲಿ ಸಾವಯವ ಕೃಷಿಯ ಪದ್ಧತಿಗಳನ್ನು ಅಂದರೆ ತಂತ್ರಜ್ಞಾನವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಲ್ಯಾಬಿನ ಒಂದು ವ್ಯವಸ್ಥೆ ಕೂಡ ರೈತರು ಅದನ್ನು ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೊಂಡಿದ್ದೆ ಅದರಲ್ಲಿ ಇವತ್ತಿನ ದಿವಸ ನಾವು ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ ಸರ್.
1: ಯಾವುದೇ ಒಂದು ವಸ್ತು ಹೆಚ್ಚು ಮಾರಾಟ ಆಗಬೇಕು ಅಂತಂದರೆ ರೈತರಿಗೆ ಎಟಕುವ ರೀತಿಯಲ್ಲಿ ಅಂದರೆ ಕಡಿಮೆ ಒಂದು ದುಡ್ಡಿನಲ್ಲಿ ಇತ್ತು ಅಂದರೆ ರೈತರು ತೆಗೆದುಕೊಂಡು ಹೋಗ್ತಾರೆ. ಈಗ ಉದಾಹರಣೆ ಹೇಳಬೇಕಂದ್ರೆ ನಾವು ಜೈವಿಕ ಗೊಬ್ಬರಗಳಲ್ಲಿ ಅಜಿಟೋಬ್ಯಾಕ್ಟರ್ ಅಂತಕ್ಕಂಥದ್ದು 80 rupees/kg ಮತ್ತು ಕಾಂಪೋಸ್ಟ್ ಕಲ್ಚರ್ ಅಂತಕ್ಕಂಥದ್ದು 80 rupees/kg ಮತ್ತು ರೈಜೋಬಿಯಂ ಅಂತಕ್ಕಂಥದ್ದು 80 rupees/kg ನಾವು ಮಾರಾಟ ಮಾಡ್ತೇವೆ. ಈಗ ಜೈವಿಕ ಶಿಲೀಂದ್ರ ನಾಶಕಗಳಲ್ಲಿ ಟ್ರೈಕೋಡರ್ಮವನ್ನು 150 rupees/kg ಮತ್ತು ಸುಡೋಮನಸ್ ಅಂತಕ್ಕಂಥದ್ದನ್ನು 150 rupees/kg ಕೂಡ ನಾವು ಮಾರಾಟ ಮಾಡ್ತಿದ್ವಿ. ಅದಷ್ಟೇ ಅಲ್ಲದೆ ಈಗ ಜೀವಾಮೃತವನ್ನು ನಾವು ರೈತರಿಗೆ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲೆಲ್ಲೇ ನಾವು ನಮ್ಮಲ್ಲಿಟ್ಟಿರ್ತಕ್ಕಂಥ ಮಾದರಿಗಳಿದ್ದೇವೆ. ಜೀವಾಮೃತ, ಘನ ಜೀವಾಮೃತ, ಆಮೇಲೆ ಎರೆಜಲ, ಆಮೇಲೆ ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸರು ಇವುಗಳನ್ನು ಕೂಡ ನಾವು ಅದನ್ನು ದುಡ್ಡಿಗೆ ಮಾರೋದಿಲ್ಲ, ಬಟ್ ಅದನ್ನು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಜೂನಿ ಇದೆ ಮತ್ತು ಪಿಳ್ಳೆಪಿಸ್ರೆ ಇದೆ, ಆಮೇಲೆ ಸೆಣಬು ಇದೆ. ಇವುಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ದರದಲ್ಲಿಯೂ ಕೂಡ ನಾವು 75 rupees/kg ಹಂಗೆ ಮಾರಾಟ ಮಾಡ್ತಿದ್ದೇವೆ. ರೈತರು ಅಂಥದ್ದನ್ನು ಸದುಪಯೋಗ ಮಾಡಿಕೊಂಡು ಭೂಮಿಯ ರೈತರ ಕಣ್ಣು ಯಾವುದು ಅಂತಂದರೆ ಮಣ್ಣು ಅಂತ ಕರಿತೀವಿ. ಆ ಮಣ್ಣನ್ನು ಫಲವತ್ತತೆಯನ್ನು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಇಂತಹ ಹಸಿರೆಲೆ ಗೊಬ್ಬರಗಳು, ಜೈವಿಕ ಗೊಬ್ಬರಗಳನ್ನು ಕಾಲಕಾಲಕ್ಕೆ ಜೀವಾಮೃತ ಮತ್ತು ಪಂಚಗವ್ಯ, ನಂತರ ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಪಂಚಪತ್ತ, ದಶಪರ್ಣಿ ಇಂಥವುಗಳನ್ನು ಬಳಸ್ಕೊಂಡಾಗ ಮಾತ್ರ ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥದ್ದನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ರೈತರು ಎಷ್ಟೇ ಬೇಕೆಂದರೂ ನಮಗಾಗಲೇ ಅದನ್ನು ಉತ್ಪಾದನೆಯನ್ನು ಮಾಡಿ ನಮ್ಮ ಲ್ಯಾಬ್ನಲ್ಲಿ ಇಟ್ಟಿದ್ದೀವಿ. ರೈತರು ಅವರು ನಾಳೆ ಬರ್ತಾರೆ ಅಂದರೆ ಇವತ್ತಿನಂಗೆ ಅವ್ರು ಬಂದು ಎಷ್ಟು ಕ್ವಿಂಟಲ್ ಬೇಕು, ಎಷ್ಟು ಟನ್ ಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಬಟ್ ಟನ್ ಗಂಟಲೆ ಬೇಕಿತ್ತಂದರೆ ಒಂದು ವಾರ ಮೊದಲೇ ನಮಗೆ ತಿಳಿಸಿದರೆ ಸಾಕು, ಅವರಿಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡುವ ಒಂದು ಸಾಮರ್ಥ್ಯವನ್ನು ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಅಕಸ್ಮಾತ್ ಕಲಬುರಗಿ, ಬೀದರು ಬೇರೆ ಬೇರೆ ಕಡೆಯಿಂದೆಲ್ಲ ಕೇಳ್ತಿರ್ತಾರೆ, ಮಂಗಳೂರು ಆಮೇಲೆ ಭಟ್ಕಳದಿಂದ ಕೂಡ ಕೇಳ್ತಿರ್ತಾರೆ. ಅವರು ನಮಗೆ ಫೋನ್ಪೇ ಮಾಡಿದರೆ ಸಾಕು, ಅವರಿಗೆ ಬೇಕಾಗಿರ್ತಕ್ಕಂಥ ಕ್ವಾಂಟಿಟಿಯನ್ನು ನಾವು ಬಸ್ಸಿನ ಮುಖಾಂತರನೂ ಕೂಡ ಕಳಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಸರ್,
0: ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಉತ್ತಮವಾಗಿರ್ತಕ್ಕಂಥ 100 ಕೂರ್ತಕ್ಕಂಥ ಒಂದು ತರಬೇತಿ ಹಾಲಿದೆ. ಆ ತರಬೇತಿಯಲ್ಲಿಯೂ ಕೂಡ ಪ್ರತಿಯೊಬ್ಬ ರೈತರಿಗೂ ಯಾರು ಆಸಕ್ತಿ ಇರುತ್ತೆ ಅಂಥ ರೈತರಿಗೆ ವೈಯಕ್ತಿಕವಾಗಿ ತರಬೇತಿ ಕೊಡ್ತೀವಿ. ಮತ್ತು ನಾವು ವರ್ಷದಲ್ಲಿ ಒಂದು 5-10 times ರೈತರಿಗೆ ಈ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥ ವಿಧಾನಗಳನ್ನು ಮತ್ತು ಎರೆಹುಳು ಗೊಬ್ಬರ ತಯಾರು ಮಾಡ್ತಕ್ಕಂಥ ಪದ್ಧತಿಯನ್ನು, ಅದರ ಜೊತೆಗೆ ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಆಮೇಲೆ ಕಾಂಪೋಸ್ಟ್ ಕಲ್ಚರನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಪಂಚಗವ್ಯವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಬೀಜಾಮೃತವನ್ನು ಯಾವ ಥರ, ಘನ ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಅನೇಕ ತರಬೇತಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಗೆ ಮತ್ತು ವಿವಿಧ ಇಲಾಖೆಗಳ ಜೊತೆಗೆ ನಾವು ಈ ತರಬೇತಿಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈಗ ತಾನೇ ನಮ್ಮ ಶರಣಪ್ಪ ಅಂತೇಳಿ ಒಬ್ಬರು ಲಿಂಗಸೂರಿನವರು ಅಂದರೆ ಸಂತೆಕಲ್ಲೂರಿನ ರೈತರು ಬಂದಿದ್ದರು. ಸೊ ಅವರು ಕೂಡ ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ರೈತರು ತರಬೇತಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲೇ ಹಲವಾರು ರೈತರು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಅದಷ್ಟೇ ಅಲ್ಲದೆ ಕಲಬುರಗಿ, ಬೀದರು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರು ಈ ತರಬೇತಿಯನ್ನು ತೆಗೆದುಕೊಂಡು ಈಗಾಗಲೇ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇದನ್ನು ಮಾಡಿಕೊಂಡು ಅದನ್ನು ಈಗಾಗಲೇ ಅದರ ಫಲಾನುಭವಿಯನ್ನು ಪಡ್ಕೊಂಡಿದ್ದಾರೆ, ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಹೆಚ್ಚು ಹೆಚ್ಚು ರೈತರು ಸಾವಯವ ಕೃಷಿಗೆ ಮಾರು ಹೋಗ್ತಾ ಇದ್ದಾರೆ. ಅದರೊಂದಿಗೆ ಈಗ ಸಾವಯವ ಕೃಷಿಯಲ್ಲಿ ಬೆಳೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಿರಿಧಾನ್ಯಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು,

0: ಅವುಗಳನ್ನು ಕೂಡ ತರಬೇತಿಯನ್ನು ಯಾವ ಸಾವಯವ ಕೃಷಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಅದನ್ನು ಕೂಡ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಗಿರ್ ಆಕಳಂತಕ್ಕಂಥದ್ದನ್ನು ಆಕಳವನ್ನು ತೆಗೆದುಕೊಂಡು ಬಂದು ಅದರಿಂದ ಬರ್ತಕ್ಕಂಥ ಹಾಲನ್ನು ಸುಮಾರು ನಾವು 60 ರೂಪಾಯಿಗೆ 1 ಲೀಟರ್ ನಂಗೆ ಮಾರ್ತಾ ಇದ್ದೀವಿ, ಮತ್ತು ಅದರಿಂದ ತೆಗೆದ ತುಪ್ಪವನ್ನು 1800 ರೂಪಾಯಿ 1 ಕೆಜಿಯನ್ನು ಈ ರೀತಿಯಾಗಿ ಮಾರ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪ್ರೋಗ್ರಾಮ್ ಅಂತೇಳಿ ಕೂಡ ನಾವು ಬಿ ಎಸ್ ಎಗ್ರಿ ಅಂತಿಮ ವಿದ್ಯಾರ್ಥಿಗಳಿಗೂ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಅದನ್ನು ಕಲ್ತ್ಕೊಂಡು ಎಂಟರ್ಪ್ರಿನರ್ಶಿಪ್ ತಮ್ಮ ಸ್ವಂತ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಳ್ಳಿಕ್ಕೆ ಬಿ ಎಸ್ ಎಗ್ರಿ ಮುಗಿಸ್ಕೊಂಡ ಕೂಡಲೇ ತಮ್ಮ ಸ್ವಂತ ಕಾಲದಲ್ಲಿ ನಿಂತ್ಕೊಂಡು ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಲು ಕೂಡ ಅಂಥ ತರಬೇತಿಯನ್ನು ಕೊಡ್ತಾ ಇದ್ದೀವಿ.
1: ಇದುವರೆಗೆ ಜೈವಿಕ ಪರಿಕರಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರಿಂದ ಮಾಹಿತಿಯನ್ನು ತಿಳಿದಿರಿ.
2: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31 ಕೊನೆಯ ದಿನ.
1: ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೀಗಿವೆ. ಮಾನ್ವೀಯ ಪೇಟೆ ಧಾರಣೆ: ಜೋಳ 3,250 ರೂಪಾಯಿಗಳು, ಭತ್ತ, ಹಳೆ ಸೋನಾ ಮಸೂರಿ 3,407 ರೂಪಾಯಿಯಿಂದ 3,550 ರೂಪಾಯಿಗಳು, ಅಕ್ಕಿ ಚಿಕ್ಕದು 2,800 ರೂಪಾಯಿಗಳು. ಸಜ್ಜೆ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ: ಸಜ್ಜೆ 2,762 ರೂಪಾಯಿಗಳು, ಕಡಲೆಕಾಳು 4,869 ರೂಪಾಯಿಯಿಂದ 5,520 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 7,100 ರೂಪಾಯಿಯಿಂದ 9,000 ರೂಪಾಯಿಗಳು, ಶೇಂಗಾ ಗುಂಗುರಿ 3,499 ರೂಪಾಯಿಯಿಂದ 5,605 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 3,109 ರೂಪಾಯಿಯಿಂದ 3,281 ರೂಪಾಯಿಗಳು, ಕೆಂಪು ತೊಗರಿ 6,600 ರೂಪಾಯಿಯಿಂದ 8,039 ರೂಪಾಯಿಗಳು. ಇನ್ನು ಲಿಂಗಸೂಗೂರು ಮಾರುಕಟ್ಟೆ ಪೇಟೆ ಧಾರಣೆ: ಸಜ್ಜೆ ಹೈಬ್ರಿಡ್ 2,460 ರೂಪಾಯಿಯಿಂದ 2,600 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ: ಜೋಳ ಹೈಬ್ರಿಡ್ 3,800 ರೂಪಾಯಿ, ನವಣೆ ಹೈಬ್ರಿಡ್ 2,600 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕೇಳಿ ಜಾನಪದ ಸಂಗೀತ. ತುಕ್ಕನಹಟ್ಟಿ ಗ್ರಾಮದ ಸಕ್ರವ್ವ, ರಾಮಪ್ಪ ಬೆಂಡೇವಾಡ ಮತ್ತು ಸಂಗಡಿಗರಿಂದ ಚೌಡಕ್ಕಿ ಪದಗಳು.

ಇದುವರೆಗೆ ತುಕ್ಕನಹಟ್ಟಿ ಗ್ರಾಮದ ಸಕ್ರವ್ವ, ರಾಮಪ್ಪ, ಬೆಂಡೇವಾಡ ಮತ್ತು ಸಂಗಡಗರಿಂದ ಚೌಡಕಿ ಪದಗಳನ್ನು ಕೇಳಿದ್ರಿ. ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಸಮಯವಾಗುತ್ತಲಿದೆ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಹಿ. ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡಾ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ. ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 325,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದು ಶೇಕಡಾ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 319,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ದತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014 76 GW ಈ ವರ್ಷದ ಜೂನ್ 30 ವೇಳೆಗೆ 288 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 GW ಹೆಚ್ಚು, ಪವನ ವಿದ್ಯುತ್ ಸುಮಾರು 58 GW, ಜಲವಿದ್ಯುತ್ 57 GW ಮತ್ತು ಜೈವಿಕ ವಿದ್ಯುತ್ 11 GW ಹೆಚ್ಚು ಎಂದು ಹೇಳಿದ್ದಾರೆ. 2013-14 ಆರ್ಥಿಕ ವರ್ಷದಿಂದ 2025-26 ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು $46 billion ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 12 lakh crore rupees ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ಸಿಬಿ 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13-30 ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 crore rupees ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 hectares ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000 ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29 ಆರ್ಥಿಕ ವರ್ಷದ ವೇಳೆಗೆ 100 crore rupees ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫಜ್ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ಕರಿಯಾ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮು ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ದ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ದ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ದ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ 2 ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1 ರಿಂದ 31 ರವರೆಗೆ ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1 ರಿಂದ 3 ನಿಮಿಷಗಳ ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2 ಲಕ್ಷ ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5 ಲಕ್ಷ ರೂಪಾಯಿಗಳ ರಾಷ್ಟೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ HS ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ದ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಾ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಘಟೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ. ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಸಂಚಿತ್ ಹೆಗಡೆಯವರ ಧ್ವನಿಯಲ್ಲಿ ಪೈಲ್ವಾನ್ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಈಗ ಕೇಳಿ ಸುನಿಧಿ ಚೌಹಾಣ್ ಹಾಗೂ ಉದಿತ್ ನಾರಾಯಣ್ ಇವರ ಧ್ವನಿಯಲ್ಲಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಮನೋಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಈಗ ಕೇಳಿ ಹರಿಹರನ್ ಸುನದಿ ಚೌಹಾಣ್ ಹಾಗೂ ಬಿ ಜಯಶ್ರೀ ಇವರ ಧ್ವನಿಯಲ್ಲಿ ಜೋಗಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್. ಸಾಹಿತ್ಯ ಪ್ರೇಮ್.

ಈಗ ಕೇಳಿ ಪ್ರತಿಮಾರಾವ್ ಹಾಗೂ ಎಲ್ಎನ್ ಶಾಸ್ತ್ರಿ ಇವರ ಧ್ವನಿಯಲ್ಲಿ ಈ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಗುರು ಕಿರಣ್, ಸಾಹಿತ್ಯ ಮುರಳಿ ಮೋಹನ್.

ಈಗ ಕೇಳಿ ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯ ಆಚಾರ್ಯ ಇವರ ಧ್ವನಿಯಲ್ಲಿ ಅಮೃತಧಾರೆ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಮನೋಮೂರ್ತಿ, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್.

ಈಗ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಇವರ ಧ್ವನಿಯಲ್ಲಿ ಸ್ನೇಹಲೋಕ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಹರಿಹರನ್ ಹಾಗೂ ಚಿತ್ರ ಇವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ ಸ್ಪರ್ಶ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಹಂಸಲೇಖ, ಸಾಹಿತ್ಯ ಕೆ ಕಲ್ಯಾಣ್.

ಈಗ ಕೇಳಿ ರಾಜೇಶ್ ಹಾಗೂ ಮಂಜುಳಾ ಗುರುರಾಜ್ ಇವರ ಧ್ವನಿಯಲ್ಲಿ ಜನುಮದ ಜೋಡಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಹುಲಿ ಹೈದರ್ ಗ್ರಾಮದ ಕರಿಯಪ್ಪ ಮಸ್ತರ್ ಮತ್ತು ಸಂಗಡಿಗರಿಂದ ದಪ್ಪಿನಾಟದ ಪದಗಳು.

ಇದುವರೆಗೆ ಹುಲಿ ಹೈದರ್ ಗ್ರಾಮದ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ದಪ್ಪಿನಾಟದ ಪದಗಳನ್ನು ಕೇಳಿದಿರಿ. ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದುವರೆಗೆ ರಜನಿ ಪ್ರಭು ವಿರಚಿತ ಭಾವಗೀತೆಗಳನ್ನು MD ಪಲ್ಲವಿ ಇವರ ಧ್ವನಿಯಲ್ಲಿ ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

0: ನಾಟಕ ಕವಿ ಸಮಯ. ರಚನೆ ಕೆಟಿ ಗಟ್ಟಿ. ನಿರ್ಮಾಣ ಬಿಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಕವಿ ಸಮಯ.
1: ಕಿಶೋರಿ, ಕಿಶೋರಿ, ಅಡಿಕೆ ಪುಡಿತಾ?
2: ಕವಳ ಹಾಕೊಳ್ಬಾರ್ದು ಅಂತ ಡಾಕ್ಟ್ರು ಹೇಳಿದ್ದು ಮರ್ತೈತಾ?
1: ಡಾಕ್ಟ್ರು ಹೇಳಿದ್ದು ರಾತ್ರಿ ಊಟದ ನಂತರ ತಿನ್ಬೇಡಿ ಅಂತ.
2: ಅಂದ್ರೆ ಮಧ್ಯಾಹ್ನ ಊಟದ ನಂತರ ತಿನ್ಲೇಬೇಕು ಅಂದಿದಾರಾ?
1: ಏನು ಆಗಲ್ಲ ಕಣೆ, 80 ವರ್ಷದಿಂದ ತಿಂತಾ ಇದ್ದೀನಿ.
2: ಏನು 80 ವರ್ಷದಿಂದ ಅಂದ್ರೆ ಹುಟ್ಟಿದ ಕೂಡ್ಲೆ ಕವಳ ಹಾಕೊಂಡ್ರ?
1: ಅದು ಹೇಳೋ ಶೈಲಿ ಅಂತ ಇಟ್ಕೋ. 10ನೇ ವರ್ಷದಿಂದ ಹಾಕೊಳ್ತಿದ್ದೆ. 80ರಿಂದ 10 ವರ್ಷ ಕಳೆದು ಬಿಡು, 70 ಆಯ್ತಲ್ಲ. 70, 80 ಎಲ್ಲ ಒಂದೇ.
2: ಕಳಿಯೋದು ಇಲ್ಲ, ಕೂಡ್ಸೋದು ಇಲ್ಲ. 70 ವರ್ಷ ಹಾಕೊಂಡಿದ್ದು ಸಾಲ್ದಾ? ಇನ್ ನೀವು ಹಾಕ್ಕೊಡ್ದು ಅಂದ್ರೆ ಹಾಕ್ಕೊಡ್ದು.
1: ಇವತ್ತು ಒಂದೇ ದಿವಸ ಕಿಶೋರಿ. ಕಿಶೋರಿ ಹೋಗು, ನೀನು ಅಡಿಕೆ ಪುಡಿ ತಗೊಂಡ್ಬಾ.
2: ಸ್ವಲ್ಪ ತಾಳಿ, ಯಾರೋ ಬಂದ್ರು, ನೋಡ್ಕೊಂಡು ಬರ್ತೀನಿ.
3: ನಮಸ್ಕಾರ.
2: ನಮಸ್ಕಾರ. ಯಾರು?
3: ಮೇಡಮ್, ನಾನು ಶಿವಗೌರಿ ಅಂತ, ಪತ್ರಕರ್ತ.
2: ಓ, ಶಿವಗೌರಿ ಅಂದ್ರೆ ನೀವೇನಾ?
3: ಹೌದು ಮೇಡಮ್.
2: ಕಳೆದ ವಾರದ ಒಗ್ಗರಣೆ ವಾರಪತ್ರಿಕೆಯಲ್ಲಿ ಒಂದು ಕತೆ ಬಂದಿತ್ತು, ಅದು ನಿಮ್ದೇನಾ?
3: ಹೌದು, ಚೆನ್ನಾಗಿತ್ತ ಮೇಡಮ್?
2: ಹಾ, ಚೆನ್ನಾಗಿತ್ತು. ಆದ್ರೆ ಶಿವಗೌರಿ ಅಂದ್ರೆ ಹೆಂಗ್ಸು ಅನ್ಕೊಂಡೆ.
3: ಬಹಳ ಮಂದಿ ಹಾಗೆ ಅನ್ಕೊಂಡಿದ್ದಾರೆ ಮೇಡಮ್. ಅಂದಾಗೆ ಇವರು ನನ್ನ ಫ್ರೆಂಡು ಸಕಲೇಶ ಅಂತ, ತುಂಬಾ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಮೇಡಮ್.
4: ನಮಸ್ಕಾರ ಮೇಡಮ್.
2: ನಮಸ್ಕಾರ.
4: ಈಗ ಬರುತ್ತಲ್ಲ ಡೈಲಿ ಮೆಗಾ ಸೀರಿಯಲ್ ತಲೆತಲಾಂತರ, ಅದರಲ್ಲಿದ್ದೀನಿ, ನೋಡ್ತಿದ್ದೀರಲ್ಲ?
2: ಹಾ, ನೋಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬರ್ತಿದೆ. ಅದೇ, ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇತ್ತು ನಂಗೆ ಆಗ್ನಿಂದ.
4: ತಲೆ ತಲಾಂತರದಲ್ಲಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮೇಡಮ್. ನಾನು ಮ್ಯೂಸಿಕ್ ಡೈರೆಕ್ಟ್ ಕೂಡ ಮಾಡ್ತೀನಿ. ತಲೆ ತಲಾಂತರದ ಟೈಟಲ್ ಮ್ಯೂಸಿಕ್ ಅದೇ ಕೋಗಿಲೆ ಓ ಕೋಗಿಲೆ, ಕೋಗಿಲೆ ಓ ಕೋಗಿಲೆ ಅಂತ ಇದೆಯಲ್ಲ, ಅದು ನಂದೇ ಮೇಡಮ್.
2: ಹೌದಾ, ಬಹಳ ಚೆನ್ನಾಗಿದೆ.
3: ಮೇಡಮ್, ನಾನು ಶಿವಶಂಕರ ಸಂದರ್ಶನ ತಗೋಬೇಕಾಗಿದೆ.
2: ಅವರ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ ರೀ.
3: ಹ್ಞೂ, ಅದರಿಂದಲೇ ಅವರ ಸಂದರ್ಶನ ಅರ್ಜೆಂಟ್ ಆಗಿ ಇವತ್ತೇ ತಗೋಬೇಕು ಅಂತ ನಮ್ಮ ಸಂಪಾದಕರು ತಿಳಿಸಿದ್ದಾರೆ.
2: ಏನ್ರಿ ಹಾಗಂದ್ರೆ?
3: ನಂಗೆ ಗೊತ್ತಿಲ್ಲ ಮೇಡಮ್, ನಮ್ಮ ಸಂಪಾದಕರು ಹಂಗಂದ್ರು.
2: ಯಾರವರು? ಯಾವುದು ನಿಮ್ಮ ಪೇಪರು?
3: ನಮ್ಮ ಪೇಪರು ಅದೇ ನೋಡಿ ಮೇಡಮ್, ನಿಮ್ಮ ಟೀಪಾಯ್ ಮೇಲಿದೆ, ದ ನ್ಯಾಷನಲ್ ಡೈಲಿ. ದೇಶದಲ್ಲಿರುವ ನಂಬರ್ 1 ಪತ್ರಿಕೆಗಳಲ್ಲಿ ನ್ಯಾಷನಲ್ ಡೈಲಿ ಕೂಡ ಒಂದು. ಮತ್ತು ನಮ್ಮ ಕನ್ನಡ ದಿನಪತ್ರಿಕೆ ಕನ್ನಡ ದಿನ, ನೀವು ತಗೊಳ್ಳಲ್ವಾ ಮೇಡಮ್?
2: ಹಾ, ತಗೊಳ್ತೀವಿ ಒಂದೊಂದು ದಿನ. ಅಲ್ರಿ, ನಂಬರ್ 1 ದಿನಪತ್ರಿಕೆಗಳಲ್ಲಿ ನ್ಯಾಷನಲ್ ಡೈಲಿ ಕೂಡ ಒಂದು ಅಂತೀರಲ್ಲ, ಹಾಗಂದ್ರೇನು? ನಂಬರ್ 1 ಅಂತ ಅನ್ನೋದು ಒಂದು ಮಾತ್ರ ಇರಬೇಕಲ್ವಾ?
3: ಮೇಡಮ್, ನಂಬರ್ 1 ಅನ್ನೋದನ್ನ ನಾವು ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬಳಸ್ತೀವಿ. ಇರಲಿ ಬಿಡಿ, ಅದು ಜರ್ನಲಿಸಂನವ್ರ ಭಾಷೆ. ಅಂದಾಗೆ ಮಹಾಕವಿಯರು ಮನೇಲಿದ್ದಾರಾ?
2: ಹ್ಞೂ, ನಿನ್ನೆಷ್ಟೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. 1 ವಾರ ಕಂಪ್ಲೀಟ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇವತ್ತು ಅವ್ರ ಸಂದರ್ಶನ ಸಾಧ್ಯ ಇಲ್ಲ.
3: ಏನಾಗಿತ್ತು ಮೇಡಮ್ ಮಹಾಕವಿ ಅವರಿಗೆ?
2: ವಯಸ್ಸಾಯ್ತಲ್ಲ, 80 ಕಳೀತು. ಮೊನ್ನೆ ಪ್ರಶಸ್ತಿ ತಗೊಳ್ಳೋಕೆ ಡೆಲ್ಲಿಗೆ ಹೋಗಿದ್ರಲ್ಲ, ಅಲ್ಲಿಂದ ವಾಪಸ್ ಬಂದ್ಮೇಲೆ ಆರೋಗ್ಯ ತುಂಬಾ ಕೆಟ್ಟೋಗಿದೆ.
3: ಡೆಲ್ಲಿಲೂ ಅವ್ರ ಸಂದರ್ಶನ ಕನ್ನಡ ದಿನದಲ್ಲಿ ಬಂದಿತ್ತು ಮೇಡಮ್. ನೀವು ನೋಡಿರ್ಬೇಕಲ್ಲ ಆವತ್ತಿನ ಕನ್ನಡ ದಿನ.
2: ಹಾ ಹಾ, ತಗೊಂಡಿದ್ವಿ ಕನ್ನಡ ಪೇಪರ್ ಆ ದಿನ. ಈಗ ಮತ್ತೆ ಸಂದರ್ಶನ ಈ ದಿನ?
3: ಇದು ಸಂದರ್ಶನ ಅಲ್ಲ ಮೇಡಮ್, ಇಂಟರ್ವ್ಯೂ.
2: ಅಂದ್ರೆ?
3: ಇದು ನಮ್ಮ ನ್ಯಾಷನಲ್ ಡೈಲಿಗೆ ಇಂಗ್ಲಿಷ್ ನಲ್ಲಿ ಮೇಡಮ್.
2: ಓ, ನ್ಯಾಷನಲ್ ಡೈಲಿಗಾ? ಬನ್ನಿ ಬನ್ನಿ, ಒಳಗೆ ಬನ್ನಿ, ಕೂತ್ಕೊಳ್ಳಿ.
3: ಈಗ ಹೇಗಿದ್ದಾರೆ ಮೇಡಮ್ ನಿಮ್ಮ ಫಾದರು?
2: ಫಾದರು?
3: ಅವರೇ ಮೇಡಮ್, ಮಹಾಕವಿ ಶಿವಶಂಕರ್.
2: ಅವ್ರು ನನ್ನ ಹಸ್ಬೆಂಡು ರೀ.
3: ಹಸ್ಬೆಂಡಾ?
2: ನಾನು ಅವರ ಸೆಕೆಂಡ್ ವೈಫು ರೀ. ಹಾ, ತಡೀರಿ, ವಿಚಾರಿಸ್ಕೊಂಡು ಬರ್ತೀನಿ. ಅವ್ರು ಒಪ್ಕೊಂಡ್ರೆ ಇಂಟರ್ವ್ಯೂ ಮಾಡಿ, ಆದರೆ 15 ನಿಮಿಷ ಮಾತ್ರ.
3: ಆಗಲಿ ಮೇಡಮ್, ಥ್ಯಾಂಕ್ ಯು ಮೇಡಮ್.
4: ಮೇಡಮ್, ಹಾಗೆ ಇನ್ನೊಂದು ಮಾತು, ನಾನು ಅವರ 4-5 ಕವಿತೆಗಳಿಗೆ ಮ್ಯೂಸಿಕ್ ಹಾಕಿದ್ದೀನಿ. ಅವರು ಒಪ್ಪಿಗೆ ಕೊಟ್ಟರೆ ಮುಂದಿನ ಸೀರಿಯಲ್ನಲ್ಲಿ ಬಳಸ್ಕೊತೀನಿ ಮೇಡಮ್.
2: ಆಗ್ಲಿ ಹೇಳ್ತೀನಿ.
3: ಅಲ್ಲ, ಕವಿಗಳಿಗೂ ಸೆಕೆಂಡ್ ವೈಫ್ ಇರ್ತಾರ?
4: ಯಾಕಿರೋಲ್ಲ, ಮೊದಲ ಹೆಂಡತಿ ಸತ್ತೋಗಿರ್ಬೋದು.
3: ಸತ್ತೋಗಿಲ್ಲ, ಜೀವಂತವಾಗಿದ್ದಾರೆ, ಗಿರಿನಗರದಲ್ಲಿದ್ದಾರೆ. ಅದಕ್ಕೆ ಆಶ್ಚರ್ಯವಾಯ್ತು, ಕನ್ನಡದ ಕವಿ ಇಬ್ಬರು ಹೆಂಡತಿಯರನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ.
4: ಯಾವ ಕವಿನೂ ಹೆಂಡತಿನ ಏನ್ ಮೇಂಟೈನ್ ಮಾಡೋಕ್ಕಾಗತ್ತೆ? ಇಬ್ರು ಹೆಂಡತಿಯರಿದ್ರೆ ಕವಿಯನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಇವ್ರು ಯಾರು ಬರೋ ಸೂಚನೆನೇ ಇಲ್ಲ, ಬಾಗಿಲು ತೆರೀಲ.
3: ಅಲ್ಲ, ಅವ್ರ ಮನೆಯೊಳಗೆ ಕೂತು ಅವ್ರ ಮನೆ ಬರೋರಿಗೆ ನಾವು ಬಾಗಿಲು ತೆಗೆಯೋದಂದ್ರೆ ಸರಿಯಾಗತ್ತಾ?
4: ಪರವಾಗಿಲ್ಲ, ನಾನು ತೆಗಿತೀನಿ. ಯಾರು?
5: ನಾನು ಸು ರಾಜ ರಂಗನಾಥ ಸ್ವಾಮಿ ಅಂತ, ಪ್ರಕಾಶಕ. ನೀವು?
4: ನಾನು ಸಕಲೇಶ ಅಂತ, ಫಿಲ್ಮ್ ಆರ್ಟಿಸ್ಟ್. ಇವರು ಶಿವಗೌರಿ ಅಂತ, ಜರ್ನಲಿಸ್ಟ್.
5: ನಮಸ್ಕಾರ. ಮೊನ್ನೆ ಆ ಮಾತೃಭೂಮಿ ಫೈನಾನ್ಸ್ ಮುಳುಗಿದ ಬಗ್ಗೆ ವರದಿ ಮಾಡಿದ ಶಿವಗೌರಿ ನೀವೇನಾ?
3: ಹೌದು, ನಾನೇ.
5: ಶಿವಗೌರಿ ಅಂದ್ರೆ ಹೆಂಗಸು ಅಂದ್ಕೊಂಡಿದ್ದೆ.
3: ಶಿವಗೌರಿ ಅಂದ್ರೆ ಹೆಂಗಸು ಆಗ್ಬೋದು, ಗಂಡಸು ಆಗ್ಬೋದು, ಆದ್ರೆ ನಾನು ಗಂಡಸು.
5: ಅಲ್ಲ ಶಿವಗೌರಿ ಅವರೇ, ತಾವು ಮೇಲಾಗಿದ್ದು ಈ ತರ ಫೀಮೇಲ್ ಹೆಸರಿಟ್ಕೊಳ್ಳೋದ್ರಿಂದ ನಿಮಗೇನು ತೊಂದರೆ ಆಗಲ್ವೇ?
3: ಫೀಮೇಲ್ ಹೆಸರಿಟ್ಕೊಂಡು ಫೀಮೇಲ್ಗಳಿಗೆ ಆಗುವಷ್ಟು ತೊಂದರೆ ನನಗಾಗಲ್ಲ. ವಾಸ್ತವದಲ್ಲಿ ಬಹಳ ಸಲ ಪ್ರಯೋಜನನೇ ಆಗುತ್ತೆ.
5: ಏನು ಪ್ರಯೋಜನ?
3: ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ಮಂತ್ರಿಗಳನ್ನು ಕಾಣೋಕೆ ಹೊರಗಡೆ 10-20 ಗಂಡಸರು ಕಾಯ್ತಿದ್ರು, ನಾನು ಅಡ್ರೆಸ್ ಕಾರ್ಡ್ ಕೊಟ್ಟ ಕೂಡಲೇ ಒಳಗೆ ಕರೀತಾರೆ.
5: ಸತ್ಯ ಗೊತ್ತಾದ್ಮೇಲೆ
3: ಏನ್ ಮಾಡೋಕ್ಕಾಗತ್ತೆ? ಫೀಮೇಲು ಅಂತ ಭಾವಿಸ್ಕೊಂಡು ಮೊದಲು ಕರೆದೆ ಅಂತ ಅನ್ನೋಕ್ಕಾಗತ್ತಾ? ಇಲ್ಲ, ಪತ್ರಕರ್ತ ಅಂದ್ಮೇಲೆ ಹೊರಗೆ ಕಳ್ಸೋಕ್ಕಾಗತ್ತಾ? ಇಲ್ಲ, ತೆಪ್ಪಗಿರ್ತಾರೆ. ನನ್ನ ಕೆಲಸ ಮಾಡ್ಕೊಂಡು ಬರ್ತೀನಿ.
5: ನಿಮ್ಮ ಅಪ್ಪಮ್ಮ ತುಂಬಾ ಜಾಣರು ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ.
3: ಯಾಕೆ
5: ನಿಮಗೆ ಇಂಥ ಹೆಸರಿಟ್ಟಿರೋದಕ್ಕೆ? ನೀವು ಜರ್ನಲಿಸ್ಟ್ ಆಗ್ತೀರಂತ ನೀವು ತೊಟ್ಟಿಲಿನಲ್ಲಿ ಇರುವಾಗಲೇ ಅವರಿಗೆ ಗೊತ್ತಾಗಿರ್ಬೇಕು.
3: ಅಲ್ಲ, ನಾನು ಹುಟ್ಟುವಾಗಲೇ ಗೊತ್ತಾಗಿರ್ಬೇಕನ್ನಿಸ್ತದೆ.
5: ಹೇಗೆ?
3: ನಾನು ಹುಟ್ಟಿದ ನಂತರ 3 ರಾತ್ರಿ 3 ಹಗಲು ಅಳ್ತಾ ಇದ್ನಂತೆ. ಇವ ಜರ್ನಲಿಸ್ಟ್ ಆಗ್ತಾನೆ ಅಂತ ಆಗ್ಲೇ ಯಾರೋ ಹೇಳಿದ್ರಂತೆ. ಅದಕ್ಕೆ ಅಪ್ಪ ಆಗ್ತಾನೆ ಅಲ್ಲ, ಆಗ್ಬೇಕು ಅಂದ್ರಂತೆ.
5: ಓಹೋ, ಯಾಕೆ?
3: ಯಾಕಂದ್ರೆ ಅವರು ಕೂಡ ಏನು ಮಾಡಿದ್ರು ಏನೂ ಆಗದೆ ಕೊನೆಗೆ ಪತ್ರಕರ್ತ ಆದ್ರು. ನಾನು ಕೂಡ ಅದೇ ರೀತಿ, ಏನು ಮಾಡಿಯೂ ಏನೂ ಆಗದೆ ಕೊನೆಗೆ ಪತ್ರಕರ್ತ ಆದೆ.

0: ಕ್ಷಮಿಸಿ, ಅವರಿಗೆ ತಾಂಬೂಲ ರೆಡಿ ಮಾಡ್ಕೊಡ್ಬೇಕಾಗಿತ್ತು.
1: ಏನು, ಶಿವಶಂಕರ್ ತಾಂಬೂಲ ಹಾಕೊಳ್ತಾರ?
0: ಅದ್ರಲ್ಲೇನು ವಿಶೇಷ?
1: ವಿಶೇಷ ಅದಲ್ಲ, ಈ ವಯಸ್ಸಿನಲ್ಲಿ ಅದು ಆರೋಗ್ಯ ಇಷ್ಟು ಕೆಟ್ಟಿರುವಾಗ.
0: ವಯಸ್ಸು ಆಗಿ ಆರೋಗ್ಯವೂ ಕೆಟ್ಟಿರುವಾಗ ಹಳೆಯ ಅಭ್ಯಾಸಗಳನ್ನು ಬಿಡೋದು ಅಪಾಯಕರ ಅಂತ ಡಾಕ್ಟ್ರೇ ಹೇಳ್ತಾರೆ.
2: ನಿಜ ನಿಜ, ನನ್ನ ದೊಡ್ಡಪ್ಪನ ವಿಷಯದಲ್ಲಿ ಹಾಗೆಯೇ ಆಯಿತು. 88 ವರ್ಷ ಆಗಿತ್ತು, ಅಲ್ಲಿವರೆಗೂ ಕುಡಿತಾನೇ ಇದ್ರು. ಕುಡಿಯೋದು ಬಿಟ್ಬಿಡ್ಬೇಕು ಅಂತ ಡಾಕ್ಟ್ರು ಒತ್ತಾಯ ಮಾಡಿದ್ರು. ಕುಡಿಯೋದನ್ನ ಬಿಟ್ಟು ದಿನಾನೇ ಸಾಯಂಕಾಲ ಪ್ರಾಣ ಕೂಡ ಬಿಟ್ರು.
0: ಅಲ್ರಿ ಶಿವಗೌರಿ, ಅದನ್ನೆಲ್ಲ ಯಾಕೆ ಬರ್ಕೊಳ್ತೀರಾ?
1: ಕವಿಗೆ ಸಂಬಂಧಪಟ್ಟಿರೋದನ್ನ ಎಲ್ಲವನ್ನೂ ಬರ್ಕೋಬೇಕು ಅಂತ ನಮ್ಮ ಸಂಪಾದಕರು ಹೇಳಿದ್ದಾರೆ ಮೇಡಮ್.
2: ಕವಿಗೆ ಸಂಬಂಧಪಟ್ಟದ್ದನ್ನ ಮಾತ್ರ ಬರ್ಕೊಳ್ಳಿ, ನನ್ನ ದೊಡ್ಡಪ್ಪನ ವಿಚಾರ ಬರ್ಕೋಬೇಡಿ.
1: ಇಲ್ಲ ರೀ,
2: ರಾಜಾ ರಂಗನಾಥ ಸ್ವಾಮಿ.
1: ಇಲ್ರಿ, ಸೂ ರಾಜಾ ರಂಗನಾಥ ಸ್ವಾಮಿ ಅವರೇ, ನಾನು ಬರೀತಿದ್ದದ್ದು ಕವಿ ತಾಂಬೂಲ ಹಾಕೊಳ್ಳೋ ಹಳೆ ಅಭ್ಯಾಸನ ಇನ್ನೂ ಬಿಟ್ಟಿಲ್ಲ ಅಂತ.
0: ಬನ್ನಿ ಬನ್ನಿ.
3: ನಮಸ್ಕಾರ.
4: ನಮಸ್ಕಾರ.
0: ತುಂಬಾ ಮಾತಾಡಿಸ್ಬೇಡಿ, ಅವ್ರಿಗೆ ತುಂಬಾ ಸುಸ್ತಾಗಿದೆ.
4: ನಂಗೆ ಸುಸ್ತಾಗಿಲ್ವೇ?
0: ಅವ್ರಿಗೆ ಸುಸ್ತಾಗಿದೆ.
4: ನಂಗೆ ಸುಸ್ತಾಗಿಲ್ಲ.
0: ಕವಿಗಳಿಗೆ ಸುಸ್ತಾದ್ದು ತಿಳಿಯಲ್ಲ.
1: ನನಗೆ ಅವ್ರ ಸಂದರ್ಶನ ಈಗಲೇ ತಗೋಬೇಕಾಗಿದೆ ಮೇಡಮ್. ಅವರಿಗೆ ಸುಸ್ತಾಗಿಲ್ವಂತೆ, ಅವರೇ ಹೇಳ್ತಿದ್ದಾರೆ.
0: ಅವ್ರು ಹೇಳಿದ್ದನ್ನೆಲ್ಲ ನಂಬೇಡಿ, ಕವಿಗೆ ಸುಸ್ತಾಗೋದು ತಿಳಿಯೋದಿಲ್ಲ, ಬೇರೆಯವ್ರು ಹೇಳಬೇಕು.
5: ಸಾಮಾನ್ಯವಾಗಿ ಕವಿಗಳಿಗೆ ಸುಸ್ತಾಗೋದಿಲ್ಲ.
0: ಆಗತ್ತೆ, ಅವರಿಗೆ ಸುಸ್ತಾದ್ದು ಗೊತ್ತಾಗೋದು ಪ್ರಾಣ ಹೋದಾಗ್ಲಿ.
1: ಚಾ ಚಾ ಚಾ, ಹಾಗೆಲ್ಲ ಹೇಳಬೇಡಿ ಮೇಡಮ್.
0: ನಿಮಗೆ ಅರ್ಥ ಆಗಬೇಕಾದ್ರೆ ಹಾಗೇನೆ ಹೇಳಬೇಕು.
1: ನಾನು ಪತ್ರಕರ್ತ, ನನಗೆ ಹೇಳದೇ ಇದ್ರೂ ಅರ್ಥ ಆಗತ್ತೆ.
0: ಅದರಿಂದಲೇ ಹೇಳಿದೆ, ಪ್ರಾಣ ಹೋಗ್ತಿರುವಾಗ್ಲೂ ನೀವು ಕೇಳ್ತೀರಿ ನಿಮಗೆ ಪ್ರಾಣ ಹೋಗುವಾಗ ಹೇಗನ್ಸುತ್ತೆ ಅಂತ.
1: ಅದು ನಾವು ಮಿನಿಸ್ಟರ್ಗಳಿಗೆ ಕೇಳೋ ಪ್ರಶ್ನೆ, ಕವಿಗಳಿಗಲ್ಲ.
0: ಇರ್ಬೋದು, ಆದರೆ ಈಗ ಅವರಿಗೆ ಪ್ರಶಸ್ತಿ ಬಂದಿರೋದ್ರಿಂದ ಸಂದರ್ಶನಕ್ಕೆ ಬಂದಿದ್ದೀರಿ ಅಲ್ವಾ?
1: ಹೌದು.
0: ನಿಮ್ಗೆ ಹೌದು ಅಂದ್ಬಿಟ್ರಾಯ್ತು, ನಮ್ಮ ಚಿಂತೆ ನಿಮ್ಗಿದ್ಯಾ?
1: ನಿಮ್ಗೇನು ಚಿಂತೆ?
0: ಒಳ್ಳೆ ಕೇಳಿದ್ರಿ, ನಿಮ್ಗೇನು ಚಿಂತೆ ಅಂತ. ಅವ್ರ ವಯಸ್ಸು ಗೊತ್ತಾ ನಿಮಗೆ? 81. ಪ್ರಶಸ್ತಿ ಸಿಕ್ಕಂದಿನಿಂದ ಅವ್ರ ಹಾರ್ಟ್ ವೀಕ್ ಆಗಿದೆ ಗೊತ್ತಾ?
1: ಆದರೆ ಆವತ್ತು ಡೆಲ್ಲಿಲಿ ಪ್ರಶಸ್ತಿ ಸಿಕ್ಕಿರೋದ್ರಿಂದ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳಿದ್ರಲ್ಲ.
0: ಹೆಚ್ಚಾಗಿರೋದು ನಮ್ಮ ಜವಾಬ್ದಾರಿ, ಅವ್ರದ್ದಲ್ಲ.
1: ನಮಗೆ ಅವರ ಸಂದರ್ಶನ ಬೇಕು.
0: ನೋಡಿ, ಬೆಳಿಗ್ಗೆ ಯಾರೋ ಬಂದು ನೀವು ಒಂದು ಕವಿತೆ ಓದಿದ್ದನ್ನು ರೆಕಾರ್ಡ್ ಮಾಡಬೇಕು ಅಂದ್ರು. ಇವರು ಉತ್ಸಾಹದಲ್ಲಿ 3 ಕವಿತೆ ಓದಿದ್ರು. ಎಷ್ಟು?
2: 3.
0: ಇಷ್ಟು ವರ್ಷದಿಂದ ನಾನು ನೋಡ್ತಾ ಇಲ್ವೇ, ಕವಿತೆ ಅವರನ್ನು ಯಾವಾಗಲೂ ಸುಸ್ತು ಮಾಡ್ತದೆ.
2: ನಿಜ ನಿಜ, ಕವಿತೆ ಬರೆಯೋದಂದ್ರೆ ಪ್ರಸವಿಸೋ ಹಾಗೆ ಅಂತ ಯಾರೋ ಒಬ್ರು ಕವಿ ಹೇಳಿದ್ದಾರೆ.
0: ಆದ್ರಿಂದ ಇವತ್ತು ನೀವು ಅವರನ್ನ ಇನ್ನಷ್ಟು ಸುಸ್ತು ಮಾಡೋದ್ ಬೇಡ, ನಾಳೆ ಬನ್ನಿ.
1: ಮೇಡಮ್, ನಮ್ಗೆ ನಾಳೆ ಪೇಪರ್ಗೆ ಅವರ ಸಂದರ್ಶನ ಬೇಕು.
0: ಅದ್ಯಾಕೆ ನಾಳೆಯೇ ಆಗ್ಬೇಕು, ನಾಡಿದ್ದು ಹಾಕಿ.
1: ನಾಡಿದ್ದು? ಅವ್ರು ನಾಡಿದ್ದು ಇರ್ತಾರ?
0: ಏನ್ರಿ ಏನ್ರಿ ಏನ್ ಹೇಳ್ತಾ ಇದ್ದೀರಿ ನೀವು?
1: ಅದೇ, ನಾಡಿದ್ದು ಅಂದ್ರೆ ಅವ್ರು ಮನೇಲಿ ಇರ್ತಾರಾ ಅಂತ ಕೇಳಿದೆ.
0: ಇರದೇ ಎಲ್ಲಿ ಹೋಗ್ತಾರೆ, ಅವ್ರ ಹಾರ್ಟ್ ವೀಕ್ ಇದೆ.
1: ಅದೇ, ಆದ್ರಿಂದ ಒಂದ್ ವೇಳೆ ಆಸ್ಪತ್ರೆ ಸೇರಿಸಿದ್ರೆ?
0: ಏನ್ರಿ, ಹಾರ್ಟ್ ವೀಕ್ ಆಗಿರೋರ್ನೆಲ್ಲ ಆಸ್ಪತ್ರೆ ಸೇರಿಸ್ತಾರಾ? ಹಾಗೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಸರ್ಕಾರನೇ ಇರಲ್ಲ.
1: ಯಾಕಿರಲ್ಲ ಮೇಡಮ್?
0: ನೋಡಿ, 3/4 ಮಂತ್ರಿಗಳು ಯಾವಾಗಲೂ ಆಸ್ಪತ್ರೆಯಲ್ಲೇ ಇರ್ತಾರೆ.
1: ನೀವು ಚೆನ್ನಾಗಿ ಮಾತಾಡ್ತೀರಿ ಮೇಡಮ್. ನಾನು ನಿಮ್ಮ ಸಂದರ್ಶನ ತಗೊಂಡ್ರೆ ಹೇಗೆ?
0: ಸಂತೋಷ, ತಗೊಳ್ಳಿ.
1: ಇವತ್ತಲ್ಲ ಮೇಡಮ್, ಇನ್ನೊಂದು ದಿವಸ. ಇವತ್ತು ಒಂದು ಮಿನಿ ಸಂದರ್ಶನ ಆದರೂ ಪರವಾಗಿಲ್ಲ, ಶಿವಶಂಕರ್ ಹತ್ರ ಮಾತಾಡಲೇಬೇಕು ಮೇಡಮ್. ನೀವು ಪರ್ಮಿಷನ್ ಕೊಡಲೇಬೇಕು.
4: ಅದಕ್ಕ್ಯಾಕೆ ಅವಳ ತಲೆ ತಿಂತಿದ್ದೀರಿ? ನಾನೇ ಇದೀನಲ್ಲ ಇಲ್ಲಿ, ಕೂತ್ಕೊಳ್ಳಿ, ಕೇಳಿ ಪ್ರಶ್ನೆ. ಅಂದ ಹಾಗೆ ಏನು ಸು ಅವರೇ, ನೀವು ಈ ಕಡೆ ಏನಾದರೂ ಮುಖ್ಯ ವಿಷಯ? ಅದ್ಯಾಕೆ ನಿಂತ್ಕೊಂಡೇ ಇದ್ದೀರಿ, ಕೂತ್ಕೊಳ್ಳಿ.
2: ನನಗೆ ಸ್ವಲ್ಪ ಬೇಗನೆ ಹೋಗ್ಬೇಕು ಸರ್, ತಮ್ಮ ಸಂದರ್ಶನ ತಗೊಳ್ಳೋಕ್ಕೆ ಪತ್ರಕರ್ತರು ಬಂದಿದ್ದಾರೆ, ಅದು ತುಂಬ ಸಮಯ ತಗೋಬಹುದು. ಅದಕ್ಕೆ ನನ್ನ ಕೆಲಸ ಮೊದಲೇ ಮುಗಿಸಿಬಿಡೋಣ ಅಂತ.
0: ಅದೇ ಒಳ್ಳೇದು
2: ಸರ್. ತಮ್ಮ ಕೊನೆಯ ಪುಸ್ತಕದ ಪ್ರಕಟಣೆ ಮುಗಿತಾ ಬಂದಿದೆ, ಹಾಗೆ ತಮ್ಮ ಎಲ್ಲ 11 ಕವನ ಸಂಕಲನಗಳನ್ನು ಪುನರ್ ಮುದ್ರಣ ಮಾಡೋ ಯೋಚನೆ ಮಾಡಿದ್ದೀನಿ. ತಾವು ದಯಮಾಡಿ ಹಕ್ಕುಗಳನ್ನು ನನಗೆ ಕೊಡಬೇಕು.
4: ಅದನ್ನು ಕೊಡೋಣ, ನನ್ನ ಕೊನೆಯ ಪುಸ್ತಕ ನಾನು ಕೊನೆ ಆಗೋದಕ್ಕೆ ಮೊದಲೇ ಬರುತ್ತಾ?
2: ಹಾಗನ್ಬೇಡಿ ಸರ್, ಇನ್ನು ಒಂದು ವಾರದೊಳಗೆ ಪುಸ್ತಕ ತಮ್ಮ ಕೈಯಲ್ಲಿರುತ್ತೆ ಸರ್.
4: ಆಗಲಿ ಸುವರೇ, ಕ್ಷಮಿಸಿ, ನನಗೆ ನಿಮ್ಮ ಇಡೀ ಹೆಸರು ಹೇಳಲಿಕ್ಕೆ ತ್ರಾಸಾಗುತ್ತೆ.
2: ಪರವಾಗಿಲ್ಲ ಸರ್, ತಾವು ಸೂ ಅಂದರೆ ಸಾಕು. ಹಾಂ, ಅಗ್ರಿಮೆಂಟ್ ಲೆಟರ್ ಸಿದ್ಧವಾಗಿದೆ ಸರ್, ತಾವು ಇವತ್ತೇ ಸಹಿ ಮಾಡಿ ಕೊಟ್ಟರೆ.
4: ಹಾಂ, ಒಳ್ಳೇದು ಒಳ್ಳೇದು. ನಾನು ನಾಳೆ ಉಳಿಯೋ ಬಗ್ಗೆ ಸಂಶಯ ಇದೆ ಅಲ್ವೇ?
2: ಏನು ಸರ್?
4: ಇರಲಿ ಬಿಡಿ, ಈಗಲೇ ಸಹಿ ಮಾಡ್ತೀನಿ. ನನಗೆ ದೃಷ್ಟಿ ಚೆನ್ನಾಗಿಲ್ಲ, ಕಿಶೋರಿ ಕೈಲಿ ಕೊಡಿ, ಅವಳು ಒಮ್ಮೆ ಓದಲಿ.
2: ಆಗಲಿ ಸರ್. ಹಾಂ, ಈಗೊಳ್ಳಿ ಅಮ್ಮ, ಓದಿ ನೋಡಿ.
0: ರಾಯಲ್ಟಿ ಬಗ್ಗೆ ಬರೆದಿರೋದ್ರಲ್ಲಿ ಅವರ ಮರಣಾನಂತರ ಯಾರಿಗೆ ಕೊಡಬೇಕು ಅಂತ ಇಲ್ವಲ್ಲ ಸು ಅವರೇ?
2: ಅದನ್ನು ಇದರಲ್ಲಿ ಸೂಚಿಸೋ ಕ್ರಮ ಇಲ್ಲಮ್ಮ, ಅದು ವೀಲ್ನಲ್ಲಿರುತ್ತೆ.
0: ಸರಿ, ಹಾಗಾದರೆ ಬಾಕಿ ಎಲ್ಲ ಸರಿಯಾಗಿದೆ.
4: ಹಾಂ, ಇಲ್ಲಿ ಕೊಡಿ. ಎಲ್ಲಿ ಸಹಿ ಮಾಡಬೇಕು?
2: ಹಾಂ, ಇಲ್ಲಿ ಸರ್, ಮತ್ತೆ ಇಲ್ಲಿ.
4: ಹಾಂ,
2: ಇನ್ನು ಇಲ್ಲಿ ಒಂದು ಹಾಕಿ ಸಾಕು. ಥ್ಯಾಂಕ್ಸ್ ಸರ್, ನಾನಿನ್ನು ಬರಲ್ಲ ಸರ್.
0: ಅಂತ ಅವಸರ ಏನು ಸು ಅವರೇ, ಕೂತ್ಕೊಳ್ಳಿ, ಒಂದು 5 ನಿಮಿಷ ಕಾಫಿ ಕುಡ್ಕೊಂಡು ಹೋಗಿ.
1: ಹೌದು ಹೌದು ಸು ರಾಜಾ ರಂಗನಾಥ ಸ್ವಾಮಿ ಅವರೇ, ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ.
2: ನಿಮ್ಮ ಸಂದರ್ಶನ ಎಷ್ಟು ಹೊತ್ತು ತಗೊಳುತ್ತೋ?
1: ಇಲ್ಲ, ಬೇಗ ಮುಗಿಸ್ತೀನಿ.
0: ಹೆಚ್ಚು ಹೊತ್ತು ತಗೋಬೇಡಿ, ಅವರಿಗೆ ಸುಸ್ತಾಗಿದೆ.
4: ನಂಗೆ ಸುಸ್ತಾಗಿಲ್ಲವೇ?
0: ಕವಿಗೆ ಸುಸ್ತಾದ ತಿಳಿಯಲ್ಲ, ಬೇರೆಯವರು ಹೇಳಬೇಕು.
4: ನಂಗೆ ಸುಸ್ತಾಗಿಲ್ಲ.
0: ಕವಿಗಳು ಸುಸ್ತಾದರೂ ಒಪ್ಕೊಳ್ಳಲ್ಲ. ಹಾಂ, ನೀವಿನ 5 ನಿಮಿಷದೊಳಗೆ ಹೊರಡಬೇಕು ಶಿವಗೌರಿ ಅವರೇ.
1: ಸರಿ ಮೇಡಮ್.
5: ನಂದು ಕೂಡ ಬರೀ 5 ನಿಮಿಷ ಕೆಲಸ ಮೇಡಮ್.
4: ಏನದು?
5: ಸರ್, ನಾನು ಫಿಲ್ಮ್ ಆರ್ಟಿಸ್ಟ್, ಜೊತೆಗೆ ಮ್ಯೂಸಿಕ್ ಕಂಪೋಸ್ ಕೂಡ ಮಾಡ್ತೀನಿ. ಮುಂದಿನ 3 ಮೆಗಾ ಸೀರಿಯಲ್ಗಳಿಗೆ ಹೆಸರಿಡೋಕೆ ನಿಮ್ಮ 3 ತ್ರಿಪದಿಗಳ ಮೊದಲ ಶಬ್ದಗಳನ್ನೇ ಆಯ್ಕೆ ಮಾಡಿದ್ದೀವಿ ಸರ್.
4: ಯಾವುದು?
5: ಜೀರುಂಡೆ, ಕಲಿಕಾಲ ಬಂತು, ಮತ್ತೆ ಅಲೆ.
4: ಓ,
5: ಅದಕ್ಕೆ ಆಗಲೇ ಟ್ಯೂನ್ ಹಾಕಿದ್ದೀನಿ ಸರ್. ಸರ್, ಕೇಳಿಸ್ಲಾ ಸರ್?
4: ಹಾಂ, ಕೇಳಿಸಿ.
2: ಗಮ್

0: ಮತ್ತೆ ಎರಡನೇದು, ಕಲಿಕಾಲ ಬಂತು ಬಂತು ಕಲಿಕಾಲ, ಕಲಿಕಾಲ ಬಂತು ಬಂತು ಕಲಿಕಾಲ. ಸರಿ, ಇನ್ನು ಮೂರನೇದು, ಅಲೆ ಅಲೆ ಅಲೆ ಅಲೆ ಅಲೆ ಅಲೆ. ಹೇಗಿದೆ ಸರ್?
1: ಚೆನ್ನಾಗಿದೆ. ಹಾಂ, ಒಂದೊಂದು ಹಾಡಿಗೆ ಎಷ್ಟು ರಾಯಲ್ಟಿ ಕೊಡ್ತೀರಿ?
0: ಒಟ್ಟು ನಾಲ್ಕು ಶಬ್ದಗಳು ಸರ್, ಇಂಥದ್ದಕ್ಕೆಲ್ಲ ರಾಯಲ್ಟಿ ಕೊಡೋ ಪದ್ಧತಿನೇ ಇಲ್ಲ.
2: ಅದು ಹೇಗ್ರಿ? ನೀವು ಕತೆಗೆ ರಾಯಲ್ಟಿ ಕೊಡೋ ಹಾಗೆ ಹಾಡಿಗೂ ಕೊಡ್ಬಿಡ್ವಾ?
0: ಇದರಲ್ಲಿ ಹಾಡು ಎಲ್ಲಿ ಬಂತು ಮೇಡಮ್? ಎರಡು ಹಾಡುಗಳದ್ದು ಒಂದೊಂದು ಶಬ್ದಗಳು, ಒಂದು ಹಾಡಿನದ್ದು ಎರಡು ಶಬ್ದಗಳು.
1: ಆಗಲಿ, ನಿಮ್ಮಿಂದ ಆಗೋದನ್ನು ಕೊಡಿ, ಕವಿತೆ ಬರೆದವನಿಗೂ ಒಂದು ಗೌರವ ಅಂತ.
0: ಆಗಲಿ ಸರ್, ಒಂದೊಂದು ಹಾಡಿಗೆ 10-10 ರೂಪಾಯಿ ಕೊಡ್ತೀನಿ ಸರ್.
1: ಆಗಲಿ, ಗೌರವ ಅಂತ ಕೊಡ್ತಿರೋದ್ರಿಂದ ತಗೊಳ್ಳೇಬೇಕು.
0: ತಗೊಳ್ಳಿ ಮೇಡಮ್, 50 ರೂಪಾಯಿ ಇದೆ, 20 ರೂಪಾಯಿ ಹೆಚ್ಚೇ ಇದೆ. ಪರವಾಗಿಲ್ಲ, ಇಟ್ಕೊಳ್ಳಿ, ನನ್ನ ಬಳಿ ಚಿಲ್ಲರೆ ಇಲ್ಲ.
3: ಹಾಂ, ಮುಗೀತಲ್ಲ ನಿಮ್ಮದು, ಇನ್ನು ನಾನು ಸಂದರ್ಶನ ಆರಂಭಿಸ್ಲಾ?
0: ಹಾಂ, ಆರಂಭಿಸಿ.
2: ಅವರಿಗೆ ತುಂಬ ಸುಸ್ತಾಗಿದೆ ಅನ್ನೋದು ನೆನಪಿರಲಿ.
1: ನನಗೆ ಸುಸ್ತಾಗಿಲ್ವೇ?
2: ಹೌದು, ನಿಮ್ಗೆ ಸುಸ್ತಾಗಿಲ್ಲ. ಒಂದು ಕವಿತೆ ಓದಿ ಅಂದ್ರೆ ಈಗ ಓದ್ತೀರಿ ಅಲ್ವಾ?
1: ಒಂದಲ್ಲ, ಎರಡು ಓದ್ತೀನಿ.
3: ಆಹಾ ಆಹಾ, ಅದೇ ನೋಡಿ ಕಾವ್ಯೋತ್ಸಾಹ ಅನ್ನೋದು.
2: ಆದ್ರೆ ಅದು ಒಂದು ಪ್ರಾಯದ ನಂತರ ತುಂಬಾ ಅಪಾಯಕಾರಿ.
3: ಸರ್, ನೀವು ಮದುವೆಗೆ ಮುಂಚೆ ಉದ್ದುದ್ದದ ಕವಿತೆ ಬರೀತಿದ್ರಿ, ಈಗಿನ ಎರಡು ಸಂಕಲನಗಳಲ್ಲಿ ಬರೀ ತ್ರಿಪದಿ ಮತ್ತು ದ್ವಿಪದಿಗಳೇ ಇವೆ, ಇದಕ್ಕೆ ಕಾರಣ ಏನು ಸರ್?
1: ಮದುವೆಗೆ ಮೊದಲು ಸಾನೆಟ್ಟು ಅಂದರೆ ಸುನೀತಗಳನ್ನು ಬರೀತಿದ್ದೆ, ಅದರಲ್ಲಿ 14 ಸಾಲುಗಳಿರುತ್ತಿದ್ವು. ಅದಕ್ಕೆ ಕಾರಣ ಮದುವೆ ಆಗದೇ ಇದ್ದದ್ದು.
3: ಓಹೋ.
1: ಮದುವೆ ಆದಮೇಲೆ ಡಬಲ್ ಚೌಪದಿಗಳನ್ನು ಅಂದರೆ ಅಷ್ಟಪದಿಗಳನ್ನು ಬರೆದೆ, ಅದಕ್ಕೆ ಕಾರಣ ಮದುವೆ ಆದದ್ದು.
3: ಹಾಗಾದ್ರೆ ತ್ರಿಪದಿ ದ್ವಿಪದಿಗಳಿಗೆ ಕಾರಣ?
1: ಎರಡನೇ ಮದುವೆ.
2: ಅಷ್ಟು ಜೋರಾಗಿ ನಗಬಾರ್ದು ಅಂತ ಡಾಕ್ಟರ್ ಹೇಳಿದ್ದನ್ನು ಮರಿಬೇಡಿ.
3: ಎರಡನೇ ಮದುವೆ ಕಾರಣ ಏನು ಸರ್?
1: ಮೊದಲನೇ ಮದುವೆ.
3: ಅರ್ಥವಾಗ್ಲಿಲ್ಲ ಸರ್.
1: ನೋಡಿ, ಮೊದಲನೇ ಮದುವೆ ಆಗಿದ್ರೆ ತಾನೇ ಎರಡನೇ ಮದುವೆ?
3: ಹೌದು, ಆದ್ರೆ ನಾನು ಕೇಳಿದ್ರೆ ಅರ್ಥ.
1: ಗೊತ್ತಾಯ್ತಪ್ಪ, ನಿಮಗೆ ಮದುವೆ ಆಗಿದೆಯೇ?
3: ಇಲ್ಲ.
1: ಮದುವೆ ಆಗಿ ಅರ್ಥ ಆಗುತ್ತೆ.
3: ಆದರೆ ನೀವು ಈ ಪ್ರಶ್ನೆಗೆ ಉತ್ತರ ಕೊಡದಿದ್ರೆ ಸಂದರ್ಶನ ಅಪೂರ್ಣ ಆಗುತ್ತೆ ಸರ್.
2: ನೀವು ಈ ಪ್ರಶ್ನೆನ ಅವರ ಮೊದಲ ಹೆಂಡತಿಗೆ ಹಾಕಿದ್ರೆ ಚೆನ್ನಾಗಿತ್ತು.
3: ನಾನು ನಡೆಸಬೇಕಾದ್ದು ಕವಿಯ ಸಂದರ್ಶನ ಮೇಡಮ್.
2: ಕವಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಕವಿಗೆ ಗೊತ್ತಿರಲ್ಲ, ಕೆಲವನ್ನು ಕವಿಯ ಹೆಂಡತಿ ಹತ್ರ ಕೇಳಿ ತಿಳ್ಕೊಬೇಕಾಗುತ್ತೆ.
3: ಆಗಲಿ ಮೇಡಮ್, ಹೇಳಿ, ನೀವು ಕವಿಯನ್ನ ಮದುವೆ ಆಗಿ ಎಷ್ಟು ವರ್ಷ ಆಯಿತು?
2: 8.
3: ನಿಮ್ಮ ಪ್ರಾಯ ಕೇಳಬಹುದೇ?
2: ಧಾರಾಳವಾಗಿ 45.
3: ನಿಮ್ಮ ಮಕ್ಕಳು?
2: ಇಲ್ಲ. ಸು ಅವರೇ, ಯಾರಂತ ನೋಡಿ.
4: ನೋಡ್ತೀನಿ ಮೇಡಮ್. 2 ಕಾರುಗಳು ಮೇಡಮ್. ಒಂದು ಕಾರಿನಿಂದ ಇಬ್ರು ಹೇಳಿದ್ರು ಗೂಂಡಗಳಾಗಿದ್ದಾರೆ, ಇನ್ನೊಂದು ಕಾರಿನಿಂದ ಒಬ್ರು ಹೆಂಗಸು ಇಳಿದ್ರು ಮೇಡಮ್.
1: ಹೇಗಿದ್ದಾಳು ಅವಳು?
4: ವಯಸ್ಸಿನವ್ರು ಸರ್, ಅವರೇ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ.
1: ಓಹ್, ಹಾಗಾದ್ರೆ ಅವಳೇ

0: ಏನ್ ನಡೀತಿದೆ ಇಲ್ಲಿ?
1: ಕವಿಯ ಸಂದರ್ಶನ ಮೇಡಮ್. ನಾನು ದಿ ನ್ಯಾಷನಲ್ ಡೈಲಿಗೆ ಕವಿಯ ಸಂದರ್ಶನ ತಗೋತಿದ್ದೀನಿ.
0: ಕೊನೆ ಸಂದರ್ಶನ?
2: ಎಂಥ ಪ್ರಶ್ನೆ!
1: ತಾವ್ ಯಾರು ಅಂತ ಕೇಳ್ಬೋದೇ ಮೇಡಮ್?
0: ಏನ್ ಪ್ರಶ್ನೆ ರೀ ಇದು? ನಾನು ಅವರ ಪತ್ನಿ.
1: ಏನು, ನೀವು ಅವ್ರ ಪತ್ನಿನಾ?
0: ಯಾಕೆ ಆಶ್ಚರ್ಯ ಪಡುವಂತದ್ದು ಏನಾಗಿದೆ?
1: ಏನಿಲ್ಲ. ಇವ್ರು ಯಾರು?
0: ಇವ್ರು ನನ್ನ ಮಕ್ಕಳು.
2: ಗೂಂಡಗಳ ಆಗಿದ್ದಾರೆ
1: ಅಂದ್ರೆ ಕವಿಯ ಮಕ್ಕಳು?
0: ಹ್ಮ್, ಹೌದು. ಅದನ್ನೆಲ್ಲ ಯಾಕೆ ಬರ್ಕೊಳ್ತೀರಿ
1: ಮೇಡಮ್? ನಮ್ಗೆ ಜರ್ನಲಿಸ್ಟ್ಗಳಿಗೆ ಬೇಕಾದ್ದು ಬೇಡಾದ್ದು ಎಲ್ಲ ಬೇಕು, ಎಲ್ಲ ಸಂಗ್ರಹಿಸಿ ಇಟ್ಕೋತೀವಿ. ಯಾವ ಹೊತ್ತು ಯಾವ್ದು ಬೇಕಾಗುತ್ತೆ ಅಂತ ಮೊದ್ಲೇ ಹೇಳಕ್ಕಾಗಲ್ಲ. ನೀವು ಒಪ್ಪಿಗೆ ಕೊಟ್ರೆ ನಾನು ಈಗಲೇ ನಿಮ್ಮ ಸಂದರ್ಶನ ಕೂಡ ಮಾಡ್ತೀನಿ.
0: ಮಾಡಿ ಮಾಡಿ, ಪತ್ರಕರ್ತರಿಗೆ ಯಾರು ಹೆದರ್ತಾರೆ?
1: ನೀವೀಗ ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತ ಕೇಳ್ಬೋದೆ?
0: ನಾವು ಇವರನ್ನು ಎತ್ತಿಕೊಂಡು ಹೋಗೋಕೆ ಬಂದಿದ್ದೀವಿ.
3: ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡಲ್ಲ.
0: ಯಾಕೆ? ಗಂಡನ ಶವ ಸಂಸ್ಕಾರ ಮಾಡಿ ಟಿವಿಲಿ ಕೂಡ ಕಾಣಿಸ್ಕೊಂಡು ಈ ಮನೆ ಈ ಸೊತ್ತು ನಿಂದು ಅಂತ ತೋರಿಸ್ಕೊಳ್ಳೋಕೆ ತಾನೆ.
4: ಶವ ಸಂಸ್ಕಾರ? ಅವರು ಇಲ್ಲೇ ನಿಮ್ ಕಣ್ಮುಂದೆ ಜೀವಂತವಾಗಿದ್ದಾರೆ ಮೇಡಮ್.
0: ತಾವ್ ಯಾರು ಮಹಾನುಭಾವರು?
4: ನಾನು ಸಕಲೇಶ್ ಅಂತ, ಫಿಲ್ಮ್ ಆರ್ಟಿಸ್ಟ್.
0: ತಿಳೀತು, ಆ ತಲೆ ತಲಾಂತರದಲ್ಲಿ ಕಾಣಿಸೋ ಪೊಲೀಸ್ ಆಫೀಸರ್ನ ಪೆದ್ದು ಮುಖ ನಿಮ್ದೇ ತಾನೆ ಅಲ್ವಾ?
4: ಹೌದು ಮೇಡಮ್.
0: ನೀವು?
1: ನಾನು ಶಿವಗೌರಿ ಅಂತ, ಪತ್ರಕರ್ತ ಮೇಡಮ್. ದಿ ನ್ಯಾಷನಲ್ ಡೈಲಿಗೆ ವರದಿಗಾರನಾಗಿ ಕೆಲಸ ಮಾಡ್ತಿದ್ದೀನಿ.
0: ನೀವು ಓದಿದ್ದು ಎಲ್ಲಿ?
4: ಶೇಷಾದ್ರಿಪುರಂ ನೆಹರು ಮೆಮೋರಿಯಲ್ ಕಾಲೇಜ್ನಲ್ಲಿ ಮೇಡಮ್. ಆಮೇಲೆ ಕೊಣಾಜಿಯಲ್ಲಿ ಎಂ ಎ.
0: ಹಾಗೆ ಹೇಳಿ ಮತ್ತೆ, ನೆಹರು ಮೆಮೋರಿಯಲ್ ಕಾಲೇಜ್ನಲ್ಲಿ ನಾನಾಗ ಪ್ರಿನ್ಸಿಪಾಲ್ ಆಗಿದ್ದೆ.
4: ಹೌದಾ ಮೇಡಮ್?
0: ಹೌದಾ ಮೇಡಮ್. ನೀವಲ್ಲಿ ಯೂನಿಯನ್ ಸೆಕ್ರೆಟರಿ ಆಗಿ ತರಲೆ ಎಬ್ಸಿದ ಆಸಾಮಿ ಅಲ್ವೇ? ಓದಿದವರಿಗೆ ಅಷ್ಟು ನೆನಪಿಲ್ವೇ? ನಂಗೆ ಚೆನ್ನಾಗಿ ನೆನಪಿದೆ. ರಾಜ, ರವಿ, ಅಪ್ಪನನ್ನು ಕೊಂಡೋಗಿ.
5: ಬೇಡ ಬೇಡ ಬೇಡ.
3: ಇಲ್ಲ, ಅವರನ್ನ ಹಾಗೆ ಎತ್ಕೊಂಡು ಹೋಗೋಕೆ ನಾನ್ ಬಿಡಲ್ಲ.
0: ನೀನ್ ಯಾರೇ ಕೇಳಕ್ಕೆ? ಅವರನ್ನ ಅಗ್ನಿ ಸಾಕ್ಷಿಯಾಗಿ ಮದುವೆ ಆದವಳು ನಾನು. ಮಾತಾಡ್ತಾಳೆ.
3: ಕಳೆದ 8 ವರ್ಷದಿಂದ ಏನಾಗಿತ್ತು ಈ ಅಗ್ನಿ ಸಾಕ್ಷಿಗೆ?
0: ಕಳೆದ 8 ವರ್ಷ ನೀನು ಬಾಡಿಗೆ ಗಂಡನಾಗಿ ಇಟ್ಕೊಂಡಿದ್ದಿ. ಅವರಿಗೂ ಬುದ್ಧಿ ಸರಿ ಇರ್ಲಿಲ್ಲ.
5: ನನಗೆ ಈಗ್ಲೂ ಬುದ್ಧಿ ಸರಿ ಇಲ್ಲ. ನಾನು ಇಲ್ಲೇ ಸುಖವಾಗಿದ್ದೀನಿ.
0: ಇಲ್ಲ, ನೀವಿನ್ನು ಅಲ್ಲಿಯೇ ಇರ್ಬೇಕಂತ ನಮ್ಮ ಲಾಯರ್ ಹೇಳಿದ್ದಾರೆ.
5: ಸಾಯೋ ತನಕ?
0: ಹ್ಮ್, ಸಾಯೋ ತನಕ.
5: ನಾನು ಸಾಯೋ ತನಕ ಇಲ್ಲೇ ಇರ್ಬೇಕು ಅಂತ ನನ್ನ ಡಾಕ್ಟರ್ ಹೇಳಿದ್ದಾರೆ.
0: ಏಯ್ ತಲೆಹರಟೆ ಜರ್ನಲಿಸ್ಟ್, ಅದನ್ನೆಲ್ಲ ಯಾಕೋ ಬರ್ಕೊಳ್ತಾ ಇದ್ದಿ? ದೊಡ್ಡ ಕಾಲೇಜು ಹುಡುಗರು ಲೆಕ್ಚರರ ನೋಟ್ಸ್ ಬರ್ಕೊಳ್ಳೋ ಹಾಗೆ?
1: ಅದೆಲ್ಲ ನಮ್ಗೆ ಬೇಕಾಗುತ್ತೆ ಮೇಡಮ್. ದಿ ನ್ಯಾಷನಲ್ ಡೈಲಿನಲ್ಲಿ 4 ದಿವಸದ ಮೇಲೆ 8ನೇ ಪೇಜ್ ನೋಡಿ ಮೇಡಮ್, ನಿಮ್ಮ ಒಂದು ಫೋಟೋ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ.
0: ಏನದ್ರಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್?
1: ನನಗೆ ನಿಮ್ಮ ಗುರುತು ಸಿಗ್ಲಿಲ್ಲ ಅನ್ಕೊಂಡ್ರ ಮೇಡಮ್? ಬೆಂಗಳೂರು ಯೂನಿವರ್ಸಿಟಿ ಒಳಗೆ ನಿಮ್ಗೆ ಮೇಸ್ಟರ್ ಆಗಿದ್ದ ಶಿವಶಂಕರನ್ನ ಪ್ರೀತಿ ಮಾಡಿ ಮದುವೆ ಆಗಿ ಜಗಳ ಆಡಿ 18 ವರ್ಷ ನೀವು ಗಂಡ ಹೆಂಡತಿ ಪರಸ್ಪರ ಮಾತಾಡದೆ ಇದ್ದದ್ದು, ಆಮೇಲೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿ ಬೇರೆ ಮನೆ ಮಾಡಿ ಕೂತದ್ದು ಎಲ್ಲ ಬರೆದಿಟ್ಟಿದ್ದೀನಿ ಮೇಡಮ್.
0: ಅದೆಲ್ಲ ಯಾಕೋ ನಿಮಗೆ
1: ಬೇಕಾಗುತ್ತೆ ಮೇಡಮ್? ಇವತ್ತು ಮಾಹಿತಿಗಿಂತ ದೊಡ್ಡ ಬಂಡವಾಳ ಬೇರಿಲ್ಲ.
0: ಇದನ್ನೆಲ್ಲ ಪಬ್ಲಿಷ್ ಮಾಡಿ ಏನು ಪ್ರಯೋಜನ ನಿಮಗೆ ಶಿವಗೌರಿ?
1: ನಮ್ಮ ತಲೆಮಾರಿಗೆ ಮಾರ್ಗದರ್ಶನ ಮೇಡಮ್, ಇದು ಮಾರ್ಗದರ್ಶನ.
0: ಹಾಗಾದ್ರೆ ಇದು ಮಾರ್ಗದರ್ಶನ.
1: ಏನು ಮೇಡಮ್?
0: ಒಬ್ಬನಿಗೆ 2 ಹೆಂಡತಿಯರು ಇರಬಾರ್ದು, ಅದರಲ್ಲೂ ಕನ್ನಡ ಕವಿಗೆ ಇರಲೇಬಾರ್ದು. ರಾಜು, ರವಿ, ಏನ್ ನೋಡ್ತಾ ಇದ್ದೀರಿ? ಅಪ್ಪನನ್ನ ಎತ್ತಿಕೊಂಡು ಹೋಗಿ ಹಾಕಿ ಕಾರ್ನಲ್ಲಿ.
2: ಇವತ್ತು
1: ಕವಿ ಸಮಯ ಚೆನ್ನಾಗಿಲ್ಲ ಅಂತ ಕಾಣುತ್ತೆ.

ಕವಿ ಸಮಯ ನಾಟಕ ಕೇಳಿದಿರಿ. ಬರೆದವರು ಕೆಟಿ ಗಟ್ಟಿ. ಭಾಗವಹಿಸಿದ ಕಲಾವಿದರು ಕವಿ ರಾಮದಾಸ್, ಕವಿಯ ಎರಡನೇ ಹೆಂಡತಿ ವಿಜಯಲಕ್ಷ್ಮಿ ಶಾನುಭೋಗ್, ಮೊದಲನೇ ಹೆಂಡತಿ ಸುಮತಿ ಪಾಂಗಾಳ, ಪತ್ರಕರ್ತ ಸುರೇಂದ್ರ ಶೇಟ್, ನಟ ಕಲ್ಬಾವಿ ರಾಜೇಂದ್ರ ರಾವ್, ಪ್ರಕಾಶಕ ಎಂ ಶ್ರೀನಿವಾಸ ಭಟ್. ನಿರ್ಮಾಣ ಬಿ ಎಂ ಶರಭೇಂದ್ರ ಸ್ವಾಮಿ.

ಈಗ ಸಮಯ 10 ಗಂಟೆ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10 ಗಂಟೆ. ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ M. ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆ.

ನನ್ನ ದಿನ್ನಾದರಿ ಧಿನ್ನಾದರಿ ಧಿನ್ನಾದರಿ ತೊಂ ಉದನ ಧನ ಧೃತೋಂ ನನ್ನ ತೊಂ ನನ್ನ ತೊಂ ನನ್ನ ಧಿನ್ನಾದರಿ ಧಿನ್ನಾದರಿ ಧಿನ್ನಾದರಿ ತೊಂ ಉದನ ಧನ ಧೃತೋಂ ನನ್ನ ತೊಂ ನನ್ನ ತೊಂ ನನ್ನ ಧಿನ್ನಾದರಿ ಧಿನ್ನಾದರಿ ಧಿನ್ನಾದರಿ ತೊಂ ಉದನ ಧನ ಧೃತೋಂ ನನ್ನ ತೊಂ ನನ್ನ ತೊಂ ನನ್ನ ಧಿನ್ನಾದರಿ ಧಿನ್ನಾದರಿ ಧಿನ್ನಾದರಿ ತೊಂ ಉದನ ಧನ ಧೃತೋಂ ನನ್ನ ತೊಂ ನನ್ನ ತೊಂ ನನ್ನ ಧಿನ್ನಾದರಿ ಧಿನ್ನಾದರಿ ಧಿನ್ನಾದರಿ ತೊಂ ಉದನ ಧನ ತೊಂ ನನ್ನ ತೊಂ ನನ್ನ ತೊಂ ನನ್ನ

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನು ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಸಾಹಿತ್ಯ ವಿಜಯನಾರಸಿಂಹ.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಧ್ವನಿಯಲ್ಲಿ ಮಂಕುತಿಮ್ಮ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಧ್ವನಿಯಲ್ಲಿ ಕಿಟ್ಟು ಪುಟ್ಟು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಹೆಚ್ ಉದಯ್ ಶಂಕರ್.

ಈಗ ಕೇಳಿ ಬಯಲುದಾರಿ ಚಿತ್ರದ ಗೀತೆಯನ್ನು ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ವಸಂತ ಗೀತ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಎಂ ರಂಗರಾವ್, ಸಾಹಿತ್ಯ ಎಚ್ ಉದಯ್ ಶಂಕರ್.

ಈಗ ಕೇಳಿ ರಾಮ ಲಕ್ಷ್ಮಣ ಚಿತ್ರದ ಗೀತೆಯನ್ನು ಗಾಯಕರು ಎಸ್ ಜಾನಕಿ ಹಾಗೂ ಎಸ್ ಬಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಸಾಹಿತ್ಯ ಚಿ ಉದಯ್ ಶಂಕರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯವಾಗುತ್ತಲಿದೆ 11:05. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ